0: ಸ್ವರೂಪಕಂ ಸ್ತುತ್ವಾ ದೀನವಚಃ ಪ್ರೋಚ್ಯ ವಕ್ತುಃ ಪೂಜಾಂ ಸಮಯರ್ ಸಮಾರಭೇತ್. ಶಿವಪೂಜೋಕ್ತ ವಿಧಿನಾ ವಕ್ತಾರಂ ಚ ಸಮರ್ಚಯೇತ್. ಸಪುಷ್ಪವಸ್ತ್ರಭೂಷಾಭಿರ್ ಧೂಪ ದೀಪಾದಿನಾರ್ಚಯೇತ್. ತದಗ್ರೇ ಶುದ್ಧ ಚಿತ್ತೇನ ಕರ್ತವ್ಯೋ ನಿಯಮಸ್ತದಾ ಆ ಸಮಾಪ್ತಿ ಯಥಾಶಕ್ತ್ಯಾ ಧಾರಣೀಯಸ್ಸು ಯತ್ತದಃ ವ್ಯಾಸರೂಪ ಪ್ರಬೋಧಾಗ್ರ್ಯ ಶಿವಶಾಸ್ತ್ರ ವಿಶಾರದ ಏತತ್ ಕಥಾ ಪ್ರಕಾಶೇನ ಮದಜ್ಞಾನಂ ವಿನಾಶಯ ವರ್ಣಂ ಪಂಚ ವಿಪ್ರಾಣಾಂ ಕಾರ್ಯಂ ವೈಕಸ್ಯ ಭಕ್ತಿದಃ ಶಿವ ಪಂಚಾರ್ಣ ಮಂತ್ರಸ್ಯ ಜಪ ಕಾರ್ಯಶ್ಚ ವೈ ಸದಾ ಇತ್ಯುಕ್ತಸ್ತೇ ಮುನೇ ಭಕ್ತ್ಯಾ ಕಥಾ ಶ್ರವಣ ಸದ್ವಿಧಿಃ ಶ್ರೋತೃನಾಂ ಚೈವ ಭಕ್ತಾನಾಂ ಕಿಮನ್ಯತ್ ಶ್ರೋತುಮಿಚ್ಛತಿ ಇತಿ ಶ್ರೀಸ್ಕಾಂದೇ ಶಿವಪುರಾಣ ಮಹಾತ್ಮ್ಯೆ ಶ್ರವಣ ವಿಧಿವರ್ಣನ ನಾಮ ಷಷ್ಠೋಧ್ಯಾಯಃ ಅಥ ಸಪ್ತಮೋಧ್ಯಾಯಃ. ಓಂ
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ವಾರುಣಸಿಯಾನ ಭೀಮಶವನ್ ಜಜ್ಞಾನಗ್ಗುಂ ಸರೀರಸಿಯ ಮಧ್ಯೆ ಶೇಷೋನ್ನದೀನಾ ಗುಂಹಾರಿ ಮದರಿ ಬುಧನ ಮಗ.

ಪ್ರಾಪ್ತವಾಯ ಶರೋತ್ತರಂ ಗೃಹ್ಣಾಮಿ ಪರಜಾಭ್ಯಃ ಇಯಮುಪಾರಿಮಾತಿಸ್ತಸ್ಯೈ ವಾಂಗ್ಮಾತ್ಯ ಹೇಮಂತೋ ವಾಚ್ಯಃ ಪಂಕ್ತಿರೇಹೈ ಮಂತಿ ಪಂಕ್ತಿಯೈ ನಿಧನವನ್ ನಿಧನವತ ಆಗ್ರಯಣ ಆಗ್ರಯಣಾತ್ತರಿಣಾವತರಾಯ ಸ್ತ್ರಿಗ್ಗುಂ ಶೌತ್ತರಿಣಾವತರಾಯ ಸ್ತ್ರಿಗ್ಗುಂ.

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is
2: Thirunavukkarasu Nayanar Puranam,
1: presented by Sri H.S. Thyagarajan. Thank you. ஓம் நம சிவாய.
3: குருப்பியோ நம. எல்ல மகனியரிகோ நமஸ்கார. ஈ தின இவீடியோதல்லி திருநாவுக்கரசர் நாயனார் அவர சரித்திரிய 5ನೇ ಭಾಗದ வீடியோ. இவர சரித்திரியன்னு ஹேடுவதுக்கே முதலு ಸಂಸ್ಕೃತ ಸುಭಾಷಿತ ಒಂದನ್ನು ಹೇಳಿ ನಂತರ ಅವರ ಚರಿತ್ರೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸ್ತೇನೆ. ಸಂಸ್ಕೃತದ ಸುಭಾಷಿತ ಹೀಗೆ ಇದೆ. ಏಕಮೇವಾಕ್ಷರಂ ಯಸ್ತು ಗುರು ಶಿಷ್ಯಂ ಪ್ರಬೋಧಯೇತ್ ಪೃಥಿವ್ಯಾಂ ನಾಸ್ತಿ ತದ್ರವ್ಯಂ ಯದ್ದತ್ವಾಚಾ ನೃಣಿ ಭವೇತ್. ಅಂದರೆ ಗುರುವಾದಂಥವರು ಒಂದೇ ಒಂದು ಅಕ್ಷರವನ್ನು ಶಿಷ್ಯನಿಗೆ ಬೋಧಿಸಿ ಮಾರ್ಗದರ್ಶನ ಮಾಡಿದರೆ ಅದಕ್ಕೆ ಸಮನಾದಂತಹ ಪ್ರತಿಫಲ ಕೊಡೋದಕ್ಕೆ ಈ ಭೂಲೋಕದಲ್ಲಿ ಯಾವ ವಸ್ತುವೂ ಇರುವುದಿಲ್ಲ. ಅಥವಾ ಎಷ್ಟು ದ್ರವ್ಯ ಕೊಟ್ಟರೂ ಅದು ಸಾಲದೇ ಹೋಗುತ್ತೆ. ಅಂದರೆ ಗುರುವಿನ ಉಪದೇಶ ಅಷ್ಟು ದೊಡ್ಡದು ಅಂತ ಈ ಸುಭಾಷಿತ ನಮಗೆ ತಿಳಿಸ್ಕೊಡುತ್ತೆ. ಇನ್ನು ತಿರುನಾವುಕರ್ಸರ್ ಅವರ ಚರಿತ್ರೆಗೆ ಹೋಗೋಣ. ಕಳೆದ ವಿಡಿಯೋದಲ್ಲಿ ಅವ ತಿರುನಾವುಕರ್ಸರ್ ಮತ್ತು ತಿರುಜ್ಞಾನ ಸಂಬಂಧರವರು ತಿರುವಾಯ್ಮೂರಿಂದ ವೇದಾರಣ್ಯಂ ಅನ್ನುವ ಸ್ಥಳಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದೆ. ಈ ವೇದಾರಣ್ಯಂ ಆ ಜಾಗದಲ್ಲಿ ಇರುವಾಗ ತಿರುಜ್ಞಾನ ಸಂಬಂಧರಿಗೆ ಒಂದು ಸಂದೇಶ ಬರುತ್ತೆ. ಪಾಂಡ್ಯ ರಾಜನ ಮಂತ್ರಿಯಾದ ಕುಲಚಿರೈ ನಾಯನಾರ್ ಮತ್ತು ರಾಣಿಯಾದ ತಿರುಮಂಗೈಕರ್ಸಿ ಇವರು ಒಂದು ಸಂದೇಶವನ್ನು ತಿರುಜ್ಞಾನ ಸಂಬಂಧರವರಿಗೆ ಕಳಿಸ್ಕೊಡ್ತಾರೆ. ಏನು ಅಂತಂದರೆ, ನಮ್ಮ ರಾಜ್ಯದಲ್ಲಿ ಜೈನರ ಹಾವಳಿ ಧಾವಳಿ ಹಿಂಸೆ ಬಹಳ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಅದನ್ನು ನೀವು ಬಂದು ಅವರನ್ನು ಅಡಗಿ

ತಿರುಜ್ಞಾನ ಸಂಬಂಧರಂದರೆ ಯಾರೋ ಬಹಳ ಆಕೃತಿಯಲ್ಲಿ ದೊಡ್ಡವರಲ್ಲ, ಚಿಕ್ಕ ಮಗು. ಅಪ್ಪ ನೀನು ಹೋಗಬೇಡ, ಬಹಳ ಕೆಟ್ಟ ಜನರು ಅಲ್ಲಿರೋದು, ಕೊಂದು ಬಿಡ್ತಾರೆ ನಿನ್ನನ್ನು. ನಾನು ಅಲ್ಲಿ ಕಷ್ಟ ಅನುಭವಿಸಿ ಬಂದಿದ್ದೀನಿ, ನನಗೆ ಗೊತ್ತು, ಒಳ್ಳೆಯ ಜನಗಳೆಲ್ಲ ಕೊಂದು ಬಿಡ್ತಾರೆ, ಹೋಗಬೇಡ ಅಂತ ಪಾಪ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಅಪ್ಪರವರು. ಅದಕ್ಕೆ ಹುಡುಗ ತಿರುಜ್ಞಾನ ಸಂಬಂಧ ಹೇಳ್ತಾರೆ, ನನಗೇನೂ ಆಗೋದಿಲ್ಲ, ಯಾರೂ ನನ್ನನ್ನೇನು ಮಾಡುವುದಕ್ಕೆ ಸಾಧ್ಯವಿಲ್ಲ, ನೀವೇನೂ ಭಯಪಡಬೇಡಿ, ನಾನು ಹೋಗಿ ಜಯಶಾಲಿಯಾಗಿ ಬರ್ತೀನಿ ಅಂತ ಹೇಳಿ ಅವರು ಅಲ್ಲಿಂದ ಮಧುರೈಗೆ ಹೊರಟರು. ಈಗ ತಿರುನಾವುಕರ್ ಸರ್ ಏನು ಮಾಡಿದರು, ತಿರುಜ್ಞಾನ ಸಂಬಂಧ ಹೊರಟು ಹೋದ ಮೇಲೆ ಅಲ್ಲಿಂದ ಪಳೆಯಾರೈ ಅನ್ನೋ ಸ್ಥಳಕ್ಕೆ ಬಂದರು. ತಿರುವಾಡು ತುರೈ ಅನ್ನೋ ಊರಿನ ಮಾರ್ಗವಾಗಿ ಪಳೆಯಾರೈ ಅನ್ನೋ ಒಂದು ಸ್ಥಳಕ್ಕೆ ಬಂದರು. ಅದೊಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ, ಜೈನರೆಲ್ಲ ಸೇರಿಕೊಂಡು ಆ ಈಶ್ವರನ ದೇವಸ್ಥಾನದ ಈಶ್ವರ ಮೂರ್ತಿಯನ್ನು ಎಲ್ಲೋ ತಗೊಂಡು ಹೋಗಿ ಹುದುಗಿಸಿಟ್ಬಿಟ್ಟು ಜೈನ ದೇವಾಲಯವನ್ನು ಮಾಡಿಬಿಟ್ಟಿದ್ದಾರೆ. ಅಲ್ಲಿಯ ಈಶ್ವರನ ಹೆಸರು ಒಡತಲೆ ಈಶ್ವರ ಅಂತ. ಇವರು ಅಲ್ಲಿಗೆ ಹೋದರೂ ನೋಡಿದ್ರೆ ಹೀಗಾಗಿದೆ, ದೇವಸ್ಥಾನದ ಬಾಗಿಲಿನಲ್ಲೇ ಸತ್ಯಾಗ್ರಹ ಕೂತ್ಕೊಂಡ್ಬಿಟ್ಟು, ನಾನು ದೇವರ ದರ್ಶನವಿಲ್ಲದೆ ಇಲ್ಲಿಂದ ಕದಲುವುದಿಲ್ಲ, ಏನೇ ಆಗಲಿ ನಾನು ಇಲ್ಲಿಂದ ಕದಲುವುದಿಲ್ಲ, ದೇವರ ದರ್ಶನವಾಗಲೇಬೇಕು ನನಗೆ, ಈಶ್ವರನ ದರ್ಶನವಾಗಲೇಬೇಕು ಅಂತ ಹೇಳಿ ಅಲ್ಲಿ ಸತ್ಯಾಗ್ರಹ ಕೂತ್ಕೊಂಡ್ಬಿಟ್ರು. ಒಂದು ದಿವಸವಲ್ಲ, ಎರಡು ದಿವಸವಲ್ಲ, ಅನೇಕ ದಿವಸ ನಡೆಯಿತು. ಅಂದರೆ ಊಟ ಇಲ್ಲ, ಏನೂ ಇಲ್ಲ, ಅಲ್ಲಿ ದೇವಸ್ಥಾನದ ಭಾಗದಲ್ಲಿ ಇದ್ದುಬಿಟ್ಟಿದ್ದಾರೆ. ಈ ವಿಷಯ ಆ ರಾಜನಿಗೆ ತಿಳಿಸಬೇಕಲ್ಲ. ಈಶ್ವರನು ಆ ರಾಜನಿಗೆ ಸ್ವಪ್ನದಲ್ಲಿ ತೋರಿ ಹೀಗೆ ಹೇಳ, ನನ್ನ ಭಕ್ತನಾದ ತಿರುನಾವುಕರ್ ಸರ್ ದೇವಸ್ಥಾನದ ಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ದೇವರ ದರ್ಶನವಿಲ್ಲದೆ ಅಲ್ಲಿಂದ ಹೊರಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನು ಈ ತಕ್ಷಣವೇ ಅಲ್ಲಿಗೆ ಹೋಗಿ ಇಂತಹ ಜಾಗದಲ್ಲಿ ನಿನ್ನ ಜೈನರು ಈ ವಿಗ್ರಹವನ್ನು, ನನ್ನ ವಿಗ್ರಹವನ್ನು, ಮೂರ್ತಿಯನ್ನು ಇಂತಹ ಕಡೆ ಹುದುಗಿಸಿಟ್ಟಿದ್ದಾರೆ, ಅದನ್ನು ಗುರ್ತು ಮಾಡ್ಕೊ, ಅಲ್ಲಿ ಹೋಗಿ ಅದನ್ನು ತಂದ್ಕೊಂಬಂದು ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡಿ ನನ್ನ ಭಕ್ತನಿಗೆ ಯಾವ ತೊಂದರೆಯೂ ಇಲ್ಲದಂತೆ ಮತ್ತು ಎಲ್ಲರೂ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಬರುವಂತೆ ಏರ್ಪಾಡು ಮಾಡಿ ತಕ್ಷಣವೇ ಇದನ್ನು ನೆರವೇರಿಸುವಂತ ಕನಸಿನಲ್ಲಿ ಅಪ್ಪಣೆಯಾಗತ್ತೆ. ಆ ರಾಜ ಬೆಳಗ್ಗೆ ಎದ್ದ, ನೋಡಿದ್ರೆ ಶಿವನ ಆಜ್ಞೆ ಆಗಿದೆ, ತಕ್ಷಣ ತಿರುನಾವುಕರ್ಸರ ಇರುವ ಜಾಗಕ್ಕೆ ಬಂದು ಅಲ್ಲಿ ಅವರನ್ನು ನೋಡಿ ತಕ್ಷಣವೇ ಆ ಮೂರ್ತಿ, ಈಶ್ವರನ ಮೂರ್ತಿ ಎಲ್ಲಿ ಹುದುಗಿಸಿಟ್ಟಿದ್ದರೂ ಅದನ್ನು ಕಂಡುಹಿಡಿದು ಆ ದೇವಸ್ಥಾನದಲ್ಲಿ, ಅದು ಜೈನ ದೇವಸ್ಥಾನ ಮಾಡಿಬಿಟ್ಟಿದ್ದಾರೆ ಅವರು ಆಗಲೇ, ಅವರನ್ನೆಲ್ಲ ಓಡಿಸಿ ಅಲ್ಲಿಂದ ಜೈನರನ್ನೆಲ್ಲ ಓಡಿಸಿ ಮತ್ತೆ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದರು. ಇದು ತಿರುನಾವುಕರ್ಸರವರ ಒಂದು ದೊಡ್ಡ ಅಲ್ಲಿ ನಡೆಸಿದ ಒಂದು ಕಾರ್ಯ. ಆ ದಿವಸದಿಂದ ಒಂದು ದೇವಸ್ಥಾನವನ್ನು ಅವರು ಬಹಳ ವೈಭವದಿಂದ ಕಟ್ಟಿಸಿ ಮತ್ತೆ ಪೂಜೆ ಪುನಸ್ಕಾರಗಳು ಎಲ್ಲ ನಡೆಯುವಂತೆ ಆ ರಾಜ ಏರ್ಪಾಡು ಮಾಡಿ ಆ ಜೈನರನ್ನೆಲ್ಲ ಅಲ್ಲಿಂದ ಓಡಿಸಿದ ಅಂತ ಚರಿತ್ರೆ ಹೇಳುತ್ತೆ. ಇದು ಪಳೆಯಾರೈ ಅನ್ನೋ ಜಾಗದಲ್ಲಿ ನಡೆದಿದ್ದು. ಅಲ್ಲಿ ದೇವರ ದರ್ಶನವಾದ ಮೇಲೆ ಮುಂದೆ ತಿರುಪ್ಪಂಜೀಲಿ ಅನ್ನೋ ಊರಿಗೆ ಪ್ರಯಾಣ ಬೆಳೆಸ್ತಾರೆ ತಿರುನಾವುಕರ್ ಸರ್. ಇದು ತಿರುಪ್ಪಂಜೀಲಿ ಅನ್ನೋ ಊರಿಗೆ ಹೋಗುವಾಗ ಇವರಿಗೆ ದಾರಿಯಲ್ಲಿ ಬಹಳ ಆಯಾಸವಾಗತ್ತೆ, ಬಾಯಾರಿಕೆ, ಹಸಿವು, ದಣಿವು ಇದೆಲ್ಲ ಆಗ್ತಾಯಿದೆ, ಹೇಗಪ್ಪ ಹೋಗೋದು ಅಂತ ಆಯಾಸದಿಂದ ಬಳಲಿ ನಡೆಯೋದಕ್ಕೆ ಆಗ್ತಾಯಿಲ್ಲ. ಆಗ ಈಶ್ವರನು ಏನು ಮಾಡ್ದ, ಪರಮೇಶ್ವರನು ಅಲ್ಲೇ ಒಂದು ಉದ್ಯಾನವನ್ನು ಸೃಷ್ಟಿ ಮಾಡಿ ಪಕ್ಕದಲ್ಲೇ ಒಂದು ಕೊಳ ಇದನ್ನೆಲ್ಲ ಸೃಷ್ಟಿ ಮಾಡಿ ಕಾದುಕೊಂಡಿರೋ ಹಾಗೆ ಒಂದು ಶಿವಬ್ರಾಹ್ಮಣನ ವೇಷದಲ್ಲಿ ಈಶ್ವರನಲ್ಲಿ ಇದ್ದದ್ದು ಗೊತ್ತಾಯಿತು. ಇವರು ಆ ದಾರಿಯಾಗಿ ಬಂದರು. ದಾರಿಯಲ್ಲಿ ಬಂದಾಗ ಇವರು ಬ್ರಾಹ್ಮಣನ ವೇಷದಲ್ಲಿದ್ದ ಈಶ್ವರನು ಅವರಿಗೆ ಉಪಚಾರ ಮಾಡಿ, ಎಲ್ಲಿಗೆ ಹೋಗ್ತಾಯಿದ್ರಿ, ಏನು, ಬನ್ನಿ ಇಲ್ಲಿ ವಿಶ್ರಮಿಸ್ಕೊಳ್ಳಿ, ಆಹಾರವನ್ನು ತೆಗೆದುಕೊಳ್ಳಿ, ನೀರು ಕುಡೀರಿ, ವಿಶ್ರಮಿಸ್ಕೊಳ್ಳಿ ಅಂತ ಅವರಿಗೆ ಭಾಳ ಉಪಚಾರ ಎಲ್ಲ ಮಾಡಿದ್ರು.
ಇದರಿಂದ ಅವರಿಗೆ ಆಯಾಸ ಪರಿಹಾರವಾಯಿತು.

ಆಯಾಸ ಪರಿಹಾರಿಸ್ಕೊಂಡ್ಮೇಲೆ ಅವ್ರು ವಿಚಾರಿಸಿದ್ರು, ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು ಅಂತ ಈಶ್ವರನು ಕೇಳಿದರು. ನಾನು ತಿರುಪ್ಪಯಂಜೇಲಿ ಅನ್ನೋ ಊರಿಗೆ ಹೋಗ್ತಾ ಇದ್ದೀನಿ, ಹೀಗೆ ನನಗೆ ಈ ದಾರಿಯಲ್ಲಿ ಇಷ್ಟು ಶ್ರಮವಾಯಿತು ಅಂತ ಹೇಳಿದ್ರು. ಓಹೋ, ಅದ ಅಷ್ಟೇನಾ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಇಬ್ಬರೂ ಹೋಗೋಣ ಅಂತ ಹೇಳಿಬಿಟ್ಟು ಬ್ರಾಹ್ಮಣರು ಮುಂದೆ ಹೋದರು, ಇವರು ಅವ್ರ ಹಿಂದೆ ಹೋದರು ನಮ್ಮ ಅಪ್ಪರ ಸ್ವಾಮಿಗಳು. ಹೋಗ್ತಾ ಹೋಗ್ತಾ ತಿರುಪಂಜೇಲಿ ಊರು ಬರ್ತಾ ಇದೆ. ಬರ್ತಾ ಇದ್ದಾಗ ಏನಾಯಿತು, ಸ್ವಲ್ಪ ಇನ್ನೇನು ದೇವಸ್ಥಾನ ಹತ್ತಿರ ಬರ್ತಾ ಇದ್ದೋ ಅನ್ನೋ ಹಾಗೆ ಈ ಬ್ರಾಹ್ಮಣರು ಅದೃಶ್ಯರಾಗಿಬಿಟ್ರು, ಇವರ ಕಣ್ಣಿಂದ ತಪ್ಪಿಸ್ಕೊಂಡ್ಬಿಡ್ರು. ನೋಡಿದ್ರು, ಓಹೋ, ನನ್ನಿಷ್ಟು ದೂರದವರೆಗೂ ಬಂದದ್ದು, ನನ್ನ ಜೊತೆಯಲ್ಲಿ ಬಂದಿದ್ದು, ನನ್ನ ಆಯಾಸವನ್ನು ಪರಿಹರಿಸಿದ್ದು ಎಲ್ಲ ಈಶ್ವರನೇ, ಕೊನೆಗೆ ನಾನು ತಿಳಿಯಲಾರದೆ ಹೋದನಲ್ಲ, ಬಂದಿದ್ದು ನನ್ನ ಜೊತೆಯಲ್ಲಿ ಬಂದಿದ್ದು ಈಶ್ವರನೇ ಅಂತ ನಾನು ತಿಳಿದುಕೊಳ್ಳಲಾರದೆ ಹೋದಲ್ಲ ಅಂತ ಇವರಿಗೆ ಬಹಳ ವ್ಯಥೆ ಆಯಿತು. ನೆಲದ ಮೇಲೆ ಹೊರಳಾಡಿ ತಮ್ಮ ದುಃಖವನ್ನು ತೋಡಿಕೊಂಡರು. ಆದರೆ ಈಶ್ವರನ ದರ್ಶನ ಮಾಡೋದಕ್ಕಾಗಲಿಲ್ವಲ್ಲ ಅಂತ ಹೇಳಿಬಿಟ್ಟು ಹೀಗೆ ವ್ಯಥೆಗೊಂಡು ಇನ್ನೇನು ಮಾಡಿದ್ರು, ಅಲ್ಲಿಂದ ಮುಂದಕ್ಕೆ ತಮ್ಮ ಕ್ಷೇತ್ರ ಒಂದೊಂದು ಕ್ಷೇತ್ರವಾಗಿ ಹೋಗ್ತಾ ಇದ್ದಾರೆ. ಮತ್ತು ಅಲ್ಲಿ ಇವರು ಮುಂದಕ್ಕೆ ಹೋಗಿದ್ದು ತಿರುವಣ್ಣಾಮಲೈ, ಕಾಂಚೀಪುರಂ ಮತ್ತು ಕಾಳಹಸ್ತಿ ಈ ಜಾಗಗಳಿಗೂ ಈ ಕ್ಷೇತ್ರಗಳಿಗೂ ಹೋಗಿ ಅಲ್ಲಿ ಪರಮೇಶ್ವರನನ್ನು ಧ್ಯಾನ ಮಾಡಿ ಸ್ತುತಿ ಮಾಡಿ ಪೂಜೆ ಮಾಡಿದ್ರು. ಕಾಳಹಸ್ತಿಯಲ್ಲಿ ನಮ್ಮ ಭಕ್ತರ ಕಣ್ಣಪ್ಪ, ಬೇಡರ ಕಣ್ಣಪ್ಪ, ಆತನ ಬಗ್ಗೆ ಧ್ಯಾನಿಸಿ ಅವರ ಬಗ್ಗೆ ಒಂದು ಪದ್ಯವನ್ನು ಕೂಡ ಹಾಡಿ ಆ ಕಾಳಹಸ್ತಿ ಕ್ಷೇತ್ರದಿಂದ ಮುಂದಕ್ಕೆ ಹೋದರು. ಹೀಗೆ ಇರುವಾಗ ಅವರಿಗೆ ಇನ್ನೂ ಕಾಶಿಗೆ ಹೋಗಬೇಕು ಅಂತ ಅನ್ನಿಸ್ತು. ಕಾಶಿಗೆ ಸರಿ ಹೋದರು. ಕಾಶಿಗೆ ಹೋದರು, ಕಾಶಿನಲ್ಲಿ ವಿಶ್ವನಾಥನ ದರ್ಶನವನ್ನು ಮಾಡಿದ್ರು, ವಿಶಾಲಾಕ್ಷಿ ದರ್ಶನವನ್ನು ಮಾಡಿದ್ರು, ಪದ್ಯಗಳನ್ನು ಹಾಡಿದ್ರು. ಅಲ್ಲಿ ಏನಾಯಿತು, ಅವರಿಗೆ ಕಾಶಿಯಿಂದ ಮುಂದಕ್ಕೆ ಕೈಲಾಸಕ್ಕೆ ಹೋಗಬೇಕು ಅಂತ ಆಸೆ ಬಂದ್ಬಿಡ್ತು. ಕೈಲಾಸದಲ್ಲಿ ಪರಮೇಶ್ವರನನ್ನು ಹೋಗಿ ನೋಡಿಬಿಡಬೇಕು ಅಂತ ಉತ್ಕಟವಾದ ಒಂದು ಇಚ್ಛೆ ಬಂದಿತು. ತಕ್ಷಣವೇ ಹೊರಟರು. ಬೇರೆ ಸ್ಥಳಗಳಿಗೆ ಹೋಗುವ ಹಾಗೆ ಸುಲಭವಾದ ಮಾರ್ಗವಲ್ಲ ಕಾಶಿಯಿಂದ ಕೈಲಾಸಕ್ಕೆ ಹೋಗುವುದು. ಏನು ಮಾಡಿದ್ರು, ಹೊರಟರು. ಸ್ವಲ್ಪ ದಾರಿಯೆಲ್ಲ ಕಠಿಣವಾದ ಮಾರ್ಗ, ಮುಳ್ಳು ಕಲ್ಲು ಬೆಟ್ಟ ಗುಡ್ಡ, ಸುಲಭವಾದ ಮಾರ್ಗವೇ ಅಲ್ಲ. ಇವರು ನಡ್ಕೊಂಡು ಹೊರಟರು. ಸ್ವಲ್ಪ ದೂರ ಹೋದ ಮೇಲೆ ಕಾಲುಗಳೆಲ್ಲ ನೋಯೋದಕ್ಕೆ ಶುರು ಆಯಿತು. ಕಾಲುಗಳು ಸವೆದು ಕಾಲಿನಿಂದ ಮುಳ್ಳುಗಳು ಚುಚ್ಚಿಕೊಂಡು ರಕ್ತ ಬರೋಕ್ಕೆ ಶುರುವಾಯಿತು. ಆದರೆ ಇವರ ಹಠ ನಿರ್ಣಯ ಕೈಲಾಸಕ್ಕೆ ಹೋಗಲೇಬೇಕು ಅನ್ನೋದು ಬಹಳ ದೃಢವಾಗಿತ್ತು. ಹೋಗ್ತಾನೇ ಇದ್ದರು. ಕೊನೆಗೆ ಏನು ಸ್ಥಿತಿ ಬಂತು ಅಂದರೆ ಕಾಲುಗಳನ್ನು ನೆಲದ ಮೇಲೆ ಇಡೋಕ್ಕಾಗಲೇ ಇಲ್ಲ, ಹೋಗೋದಕ್ಕೆ ಸಾಧ್ಯವಿಲ್ಲ, ನಡೆಯೋದಕ್ಕೆ ಸಾಧ್ಯವಿಲ್ಲ ಆ ಸ್ಥಿತಿ ಬಂತು. ಆದರೆ ನಿರ್ಣಯ ಮಾಡಿಬಿಟ್ಟಿದ್ದಾರೆ, ನಿಶ್ಚಯ ಮಾಡಿದ್ದಾರೆ, ಮುಂಡಿ ಕಾಲು ಊರ್ಕೊಂಡು ಮುಂದೆ ಪ್ರಯಾಣ ಮಾಡಿದ್ರು. ಕಾಲಿನಲ್ಲೇ ನಡೆಯೋದಕ್ಕೆ ಕಷ್ಟ ಅಂದಮೇಲೆ ಮಂಡಿ ಊರಿ ನಡೆಯುವುದು ಬಹಳ ಕಠಿಣ. ಏನಾಯಿತು, ಮಂಡಿ ಚರ್ಮ ಕಿತ್ಕೊಂಡು ಬಂತು, ರಕ್ತ ಬಂತು. ಆದರೆ ನಿಶ್ಚಯ ಬದಲಾಗಲೇ ಇಲ್ಲ, ಮಂಡಿ ಇಲ್ಲದಿದ್ದರೆ ಏನು, ಮುಂದೆ ನಾನು ಎದೆ ಮೇಲೆ ತೆಗೆದುಕೊಂಡು ಹೋಗ್ತೀನಿ ಅಂತ ಎದೆ ಮೇಲೆ ತೆಗೆದುಕೊಂಡು ಹೋಗ್ತಾರೆ. ದೃಶ್ಯ ಬಹಳ ಹೃದ್ರಾಯಕವಾಗಿರುತ್ತೆ. ಎದೆ ಮೂಳೆಗಳೆಲ್ಲ ಸವೆದು ಮಾಂಸ ಕಿತ್ತು ಬಂದು ರಕ್ತಸ್ರಾವವಾಗ್ತಾ ಇದೆ. ಆಗ ಯೋಚನೆ ಮಾಡ್ತಾರೆ, ಹೀಗೆ ನಮ್ಮ ಶೇಕ್ಯಾರವರು ಹೀಗೆ ವಿವರಿಸ್ತಾರೆ, ಅವರ ಮನಸ್ಸಿನಲ್ಲಿ ಏನು ಬಂತು, ತಿರುನಾವಕರಸರ ಮನಸ್ಸಿನಲ್ಲಿ ಏನು ಬಂತು ಅಂದರೆ, ನಾನು ಶೈವ ಧರ್ಮವನ್ನು ಬಿಟ್ಟು ಜೈನ ಧರ್ಮವನ್ನು ಅದಕ್ಕೆ ಸೇರಿಕೊಂಡು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿ ಮೆರೆದೆ ನಾನು. ಆ ನನ್ನ ದುಷ್ಕೃತ್ಯಕ್ಕೆ ಈ ತರಹ ನಾನು ಅನುಭವಿಸೋದು ಸರಿಯಾಗೇ ಇದೆ, ಹೀಗೇ ಆಗೋದು ಸರಿ ಕರೆಕ್ಟಾಗಿದೆ ಅಂತ ಅವರು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರಂತೆ. ಆವಾಗ ಇನ್ನೂ ಮುಂದಕ್ಕೆ
ಎದೆ ಮೇಲೂ ಕೂಡ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ, ತೆವಳೋದಕ್ಕಾಗಲಿಲ್ಲ, ಉರುಳಿಕೊಂಡು ಮುಂದೆ ಹೋದರು ಅಂತ ಹೇಳ್ತಾರೆ. ಉರುಳಿಕೊಂಡು ಎಷ್ಟು ದೂರ ಹೋಗೋಕ್ಕೆ ಸಾಧ್ಯ? ಆವಾಗ ಪರಮೇಶ್ವರನು ಒಬ್ಬ ಬ್ರಾಹ್ಮಣರ ವೇಷದಲ್ಲಿ ಎದುರಿಗೆ ಬಂದು, ಅಪ್ಪ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು. ಹೀಗೆ ನಾನು ಕೈಲಾಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಂತೆ ತಿರುನಾವುಕರ್ಸರು. ಅದಕ್ಕೆ ಅಯ್ಯೋ, ಈ ಶರೀರ ಇಟ್ಕೊಂಡು ಕೈಲಾಸಕ್ಕೆ ಹೋಗೋದಕ್ಕೆ ಸಾಧ್ಯವೇ? ಕೈಲಾಸಕ್ಕೆ ಹೋಗೋದು ಸುಲಭವೇ ಅಲ್ಲ, ನೀವು ದಯವಿಟ್ಟು ಹಿಂದಿರುಗಿ ಹೊರಟು ಹೋಗಿ ಅಂತ ಅವರಿಗೆ ಹೇಳಿದರು. ಇದರಿಂದ ಅವರಿಗೆ ಮನಸ್ಸಿಗೆ ತಿರುನಾವುಕರ್ಸರಿಗೆ ಬಹಳ ವ್ಯಥೆ ಆಯಿತು, ಆದರೆ ನಿಶ್ಚಯ ಮಾತ್ರ ಬದಲಾಗಲಿಲ್ಲ. ಹಾಗೆಯೇ ಸ್ವಲ್ಪ ಮುಂದಕ್ಕೆ ಹೋದರು. ಆವಾಗ ಈಶ್ವರನನ್ನು ಪ್ರಾರ್ಥಿಸಿದರು, ಅಪ್ಪ ಈಶ್ವರ, ಈ ದೇಹ ಇಟ್ಕೊಂಡು ಹೀಗೆ ಕೈಲಾಸಕ್ಕೆ ಬರೋದು ಕಷ್ಟವಾಗಿದೆಯಲ್ಲ, ನನಗೆ ದೃಢವಾದ ಬಲಯುತವಾದ ಶರೀರವನ್ನು ನೀನು ಯಾಕೆ ಕರುಣಿಸಬಾರದು? ಆಗ ನಾನು ಕೈಲಾಸಕ್ಕೆ ಬಂದು ನಿನ್ನನ್ನು ದರ್ಶನ ಮಾಡಬೇಕಾಗತ್ತೆ, ಮಾಡುವುದಕ್ಕೆ ಸಾಧ್ಯವಾಗತ್ತೆ ಅಂತ ಈಶ್ವರನನ್ನು ಪ್ರಾರ್ಥಿಸಿದ್ರು. ಆಗ ಈಶ್ವರನೇನು ಮಾಡ್ದ, ಇನ್ನೊಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಆ ಜಾಗದಲ್ಲೇ ಒಂದು ಕೊಳವನ್ನು ನಿರ್ಮಿಸಿ ಹೀಗೆ ಹೇಳಿದರು. ಈಶ್ವರನ ಮನಸ್ಸಿನಲ್ಲಿ ಏನಿದೆ, ಇವಾಗಡೆ ಕೈಲಾಸಕ್ಕೆ ಬಂದುಬಿಟ್ರೆ ಇವರಿಂದ ಎಷ್ಟೋ ಇನ್ನೂ ಸೇವೆಗಳು ನಡೀಬೇಕಾಗಿದೆ, ಭಕ್ತರುಗಳಿಗೆ ಸೇವೆ ನಡೀಬೇಕು, ಶಿವಭಕ್ತರಿಗೆ ಎಷ್ಟೋ ಪದ್ಯಗಳನ್ನು ಇವರು ಹಾಡಬೇಕು, ಅದರಿಂದ ಇವಾಗಲೇ ಕೈಲಾಸಕ್ಕೆ ಕರೆಸ್ಕೊಳ್ಳಬಾರದು ಅಂತ ಈಶ್ವರನ ಸಂಕಲ್ಪ. ಏನು ಮಾಡಿದ್ರು, ಒಂದು ಕೊಳವನ್ನು ಸೃಷ್ಟಿ ಮಾಡಿ ಹೇಳಿದ್ರು, ಅಪ್ಪ ನೀನು ಕೈಲಾಸಕ್ಕೆ ಬರೋ ಅಗತ್ಯವೇ ಇಲ್ಲ, ಇಲ್ಲಿ ಕೊಳ ಇದೆ ನೋಡು ಪಕ್ಕದಲ್ಲಿ, ಕೊಳದಲ್ಲಿ ನೀನು ಒಂದು ಸಲ ಮಿಂದು ಮೇಲಕ್ಕೆ ಏಳು, ನಿನಗೆ ತಿರುವಯ್ಯಾರಿನಲ್ಲಿ ಕೈಲಾಸ ದರ್ಶನವಾಗತ್ತೆ ಅಂತ. ಅದರಂತೆ ಏನು ಮಾಡಿದ್ರು, ಪಂಚಾಕ್ಷರ ನಾಮವನ್ನು ಜಪ ಮಾಡ್ತಾ ಆ ಕೊಳದಲ್ಲಿ ಮುಳುಗಿ ಹೇಳ್ತಾರೆ. ನೋಡಿದ್ರೆ ತಿರುವಯ್ಯಾರಿನಲ್ಲಿ ಕೊಳದಲ್ಲಿ ನಿಂತಿದ್ದಾರೆ. ಅಲ್ಲಿ ಏನು ಕಾಣ್ತಾ ಇದ್ದಾರೆ ಇವರು? ಅಲ್ಲಿ ಕೈಲಾಸವನ್ನು ಕಾಣ್ತಾ ಇದ್ದಾರೆ, ಪರಮೇಶ್ವರನ ದರ್ಶನವಾಗ್ತಾ ಇದೆ. ಅದನ್ನು ವಿಶ್ವರೂಪ ದರ್ಶನ ಅಂತ ಹೇಳ್ತಾರೆ. ಆ ವಿಶ್ವರೂಪ ದರ್ಶನ ಹೇಗಿತ್ತು ಅನ್ನುವುದನ್ನು ಈ ಒಂದು ಬಹಳ ಪ್ರಸಿದ್ಧವಾದ ಪದ್ಯ, ಆ ಪದ್ಯದ ಮಾದರಿಯ ಮೂಲಕ ನಿಮಗೆ ವಿವರಿಸ್ತೇನೆ. ಮಾದರ್ಪಿ ರೈಕಣಿಯಾನೇ

திருச்சிற்றம்பலம். ಈ ಪದಿಹದ ಅರ್ಥ ಒಟ್ಟು ತಾತ್ಪರ್ಯ ಹೇಳ್ತೇನೆ. ನಾನು ನೋಡಿದೆ, ಕಂಡೆ ಅಂತಂದರೆ ನಾನು ನೋಡಿದೆ. ಏನು ಅಂತಂದರೆ ಈಶ್ವರನನ್ನು ನಾನು ನೋಡಿದೆ. ಹೇಗೆ? ತಲೆಯಲ್ಲಿ, ಜಟೆಯಲ್ಲಿ ಚಂದ್ರ, ಮೂರನೇ ಶುಕ್ಲಪಕ್ಷದ ಮೂರನೇ ದಿವಸದ ಚಂದ್ರ, ಕ್ರೆಸೆಂಟ್ ಮೂನ್, ಆ ತಲೆಯಲ್ಲಿ ಇರುವುದನ್ನು ಕಂಡೆ. ಮತ್ತೆ ಹೇಗೆ? ಜೊತೆಯಲ್ಲಿ ಯಾರಿದ್ದಾರೆ? ಜೊತೆಯಲ್ಲಿ ಪರ್ವತ ರಾಜಕುಮಾರಿಯಾದ ಪಾರ್ವತಿ ಇದ್ದಾರೆ. ಅನೇಕ ಭಕ್ತರುಗಳು ಹಾಡ್ತಾ ಹಾಡ್ತಾ ಹೂಗಳನ್ನು ತೆಗೆದುಕೊಂಡು ಹೋಗ್ತಾ, ನೀರನ್ನು ತೆಗೆದುಕೊಂಡು ಹೋಗ್ತಾ ಪೂಜೆ ಮಾಡುವುದಕ್ಕೆ ಇವರೆಲ್ಲರೂ ಹೋಗ್ತಾ ಇದ್ದಾರೆ. ಅವ್ರ ಹಿಂದೆ ನಾನು ಹೋಗ್ತಾ ಇದ್ದೀನಿ. ಹೀಗೆ ಅರ್ಥ ಬರುತ್ತೆ. ಮತ್ತು ನಾನು ತಿರುವಯ್ಯಾರನ್ನು ಸೇರಿದರೆ ನಾನು ನೆಲದ ಮೇಲೆ ಕಾಲಿಟ್ಟ ಹಾಗೇ ಇಲ್ಲ, ಕಾಲಿಡದೆ, ನೆಲದ ಮೇಲೆ ಕಾಲಿಡದೆ ತಿರುವಯ್ಯಾರಿಗೆ ಬಂದುಬಿಟ್ಟಿದ್ದೀನಿ. ಅಲ್ಲಿ ನಾನು ಏನೇನೆಲ್ಲ ನೋಡಿದೆ ಅಂದರೆ, ಈಶ್ವರನ ರೂಪವನ್ನು ಈ ರೀತಿಯಾಗಿ ಕಂಡೆ ಅಂತಂದರೆ, ಆನೆ, ಗಂಡಾನೆ, ಹೆಣ್ಣಾನೆ, ಎಲ್ಲ ಅದರ ಫುಟ್ ಪ್ರಿಂಟ್ಸ್ ಅಂದರೆ ಪಾದದ ಹೆಜ್ಜೆಗಳ ಗುರುತನ್ನು ನೋಡಿದ್ರೆ ಅದು ಪರಮೇಶ್ವರನ ಪಾದದ ಗುರುತುಗಳಾಗಿವೆ. ಅದೇ ತರಹ ನವಿಲುಗಳು, ಗಂಡು ನವಿಲು, ಹೆಣ್ಣು ನವಿಲು, ಮತ್ತು ಕೋಗಿಲೆಗಳು, ಎಲ್ಲ ಪಕ್ಷಿಗಳು, ಈ ಥರ ಹಸುವು, ವೃಷಭ, ಎಲ್ಲ ಎರಡೆರಡು ಎಲ್ಲ ನೋಡ್ತಾ ಇದ್ದೀನಿ. ಪ್ರತಿಯೊಂದು ಈಶ್ವರನ ಸ್ವರೂಪವಾಗಿರೋದನ್ನು ನಾನು ನೋಡಿದೆ. ನಾನು ನೋಡಿದ್ದು ಎಲ್ಲ ಕಡೆಯೂ ಈಶ್ವರನ ನೋಡಿದೆ. ಈಶ್ವರನಲ್ಲದೆ ಬೇರೆ ಯಾವುದನ್ನು ನೋಡಲಿಲ್ಲ. ಸಾ ನಥಿಂಗ್ ಬಟ್ ಗಾಡ್ ಎವ್ರಿವೇರ್ ಅಂತ ಇದರ ಈ ಪದ್ಯದ ತಾತ್ಪರ್ಯ. ಮತ್ತು ಇನ್ನೂ ಒಂದಿದೆ ನೋಡಿ, ಕಂಡೇನ್ ಅವರ್ ತಿರುಪಾದಂ ಅಂದರೆ ಪರಮೇಶ್ವರನ ಪಾದಗಳನ್ನು ಪವಿತ್ರವಾದ ಪಾದಗಳನ್ನು ನೋಡಿದೆ. ಅಂತಹ ಎಂತಹ ಈಶ್ವರ, ಕಂಡರಿಯಾದನ ಕಂಡೆ, ಯಾರೂ ಕೂಡ ಸುಲಭವಾಗಿ ಕಂಡುಕೊಳ್ಳಲಾಗದ, ಅಥವಾ ನಾನೇ ಯಾವತ್ತೂ ನೋಡದೆ ಇರುವಂಥ ಈಶ್ವರನ ಪಾದಗಳನ್ನು ನೋಡಿದೆ ಅಂತ ಈ ಪದ್ಯದ ತಾತ್ಪರ್ಯ ಬರುತ್ತೆ. ಇದು ತಿರುವಯ್ಯಾರ್ನಲ್ಲಿ ಇವರಿಗೆ ದೊರಕಿದ ವಿಶ್ವರೂಪ ದರ್ಶನ ಅಂತ ಕರೆಯಲ್ಪಟ್ಟಿದೆ. ಅಲ್ಲಿಂದ ಮುಂದೆ ತಿರುವಯ್ಯಾರ್ನಲ್ಲಿ ಈ ಭವ್ಯವಾದ ಈಶ್ವರನ ಪಾರ್ವತಿಯ ದರ್ಶನವಾದ ಮೇಲೆ ಎಲ್ಲ ಬರೀ ಕೈಲಾಸವೇ ಅವರಿಗೆ ಕಂಡುಬಿಟ್ಟಿದೆ. ಅಲ್ಲಿ ಕೈಲಾಸ ದರ್ಶನ, ಕೈಲಾಸದಲ್ಲಿ ಹೇಗೆ ದರ್ಶನವಾಗ್ತಾ ಇತ್ತು ಹಾಗೇ ದರ್ಶನವಾಗಿ ಅತಿ ಸಂತುಷ್ಟರಾಗಿದ್ದಾರೆ. ಅದಾದ ನಂತರ ಮುಂದಕ್ಕೆ ಅವರು ತಿರುಪ್ಪೂಂತುರೈ ಅಥವಾ ತಿರುಪ್ಪೂಂತುರುತ್ತಿ ಅಂತ ಇರಬಹುದು. ಈ ಹೆಸರುಗಳಲ್ಲಿ ಸ್ವಲ್ಪ ಒಂದೊಂದು ಗ್ರಂಥದಲ್ಲಿ ವ್ಯತ್ಯಾಸವಿದೆ. ಇದು ತಿರುಪ್ಪೂಂತುರೈ, ತಿರುಪ್ಪೂಂತುರುತ್ತಿ ಅಂತ ಇಟ್ಕೊಳ್ಳೋಣ. ಆ ಊರಿಗೆ ಬರ್ತಾರೆ ತಿರುವಯ್ಯಾರ್ನಿಂದ. ಬಂದರೆ ಅಲ್ಲಿ ಇವರು ನಮ್ಮ ತಿರುಜ್ಞಾನ ಸಂಬಂಧರವರು ಅಲ್ಲಿಗೆ ಬರ್ತಾ ಇದ್ದಾರೆ. ಅವರ ಮಧುರೈನಲ್ಲಿ ಆ ಜೈನರ ಹುಟ್ಟನ್ನು ಅಡಗಿಸಿ ವಿಜಯಶಾಲಿಯಾಗಿ ಅವರು ಬರ್ತಾ ಇದ್ದಾರೆ. ಬರ್ತಾ ಇದ್ದರೆ ಏನಾಗ್ತಾ ಇದೆ, ಇವರು ಬರ್ತಾ ಇರೋದು ಅವ್ರಿಗೆ ಗೊತ್ತು. ಯಾರಿಗೆ? ನಮ್ಮ ತಿರುನಾವಕರಸರಿಗೆ ಗೊತ್ತು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ ಅರ್ಧ ದಾರಿನಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವರ ಪಲ್ಲಕ್ಕಿನಲ್ಲಿ ಅವರನ್ನು ಕೂಡಿಸ್ಕೊಂಡು ಬರ್ತಾ ಇದ್ದಾರಲ್ಲ, ಇವರು ಮೆತ್ತಿಗೆ ಹೋಗ್ಬಿಟ್ಟು ಆ ಪಲ್ಲಕ್ಕಿನ ಇವರು ಹೊರೋದಕ್ಕೆ ಪ್ರಾರಂಭಿಸಿದರು. ಊರ ಹತ್ರ ಬಂದಿದೆ ತಿರುಪೂಂತುರುತ್ತಿಗೆ. ಬಂದರೆ ಇವರು ಕೇಳ್ತಾ ಇದ್ದಾರೆ ನಮ್ಮ ತಿರುಜ್ಞಾನ ಸಮುದ್ರ, ಅಪ್ಪರ್ ಎಲ್ಲಿ, ಅಪ್ಪರ್ ಎಲ್ಲಿ ಅಂತ. ಇವರು ಬಹಳ ವಿನಯದಿಂದ ಮೃದುವಾದ ಧ್ವನಿಯಿಂದ ಹೇಳ್ತಾರೆ, ನಾನು ಇಲ್ಲಿದ್ದೇನೆ ಸ್ವಾಮಿ ಅಂತ. ನೋಡಿ, ನಮ್ಮ ತಿರುಜ್ಞಾನ ಸಂಬಂಧರು 7 ವರ್ಷದ ಬಾಲಕ, ಇವರು ಸುಮಾರು 75 ವರ್ಷದ ವೃದ್ಧರು. ಇವರ ಮರ್ಯಾದೆ ನೋಡಿ, ಇವರ ಒಂದು ವಿನಯ ನೋಡಿ, ಅದು ಮಗು, ನಾನೇನು ಮಗುಗೆಲ್ಲ ಇದು ಮಾಡಬೇಕಂತ ಇಲ್ಲ, ಅಷ್ಟು ವಿನಯದಿಂದ ನಾನು ಇಲ್ಲಿದ್ದೇನೆ ಗುರುಗಳೇ ಅನ್ನೋ ತರಹ ಹೇಳ್ತಾರೆ.
ತಕ್ಷಣವೇ ಅವರು ಪಲ್ಲಕ್ಕಿಯಿಂದ ಧುಮುಕ್ತಾರೆ. ತಿರುಜ್ಞಾನ ಸಂಬಂಧರು ಧುಮುಕ್ಬಿಟ್ಟು, ಏನು ಹೀಗೆ ಮಾಡಿಬಿಟ್ರಲ್ಲ, ನಾನು ಎಷ್ಟು ಚಿಕ್ಕವನು, ನೀವು ಹೀಗೆ ನನಗೆ ಮರ್ಯಾದೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಬ್ಬರಿಗೊಬ್ಬರು ತಬ್ಬಿಕೊಳ್ತಾರೆ. ಇದೇ ಅವರ ಕೊನೆಯ ಸಮಾಗಮ. ಜರುಪುಂತುರೈನಲ್ಲೇ ಇವರು ಕೊನೆ ಬಾರಿಗೆ ಮೀಟ್ ಮಾಡ್ತಾರೆ, ಸಮಾಗಮವಾಗುತ್ತೆ. ಆಮೇಲೆ ಅವ್ರು ಹೇಳ್ತಾರೆ, ಈ ಥರ ನಾನು ಅಲ್ಲಿ ಜೈನರ ಅವರ ದರ್ಬಾರು ಅವರ ಅಹಂಕಾರದ ಇದನ್ನೆಲ್ಲ ಹುಟ್ಟಿದ್ದಾಗಿ ಅಡಗಿಸಿಬಿಟ್ಟು ಜಯಶಾಲಿಯಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಹೇಳಿದ್ರೆ ಇವರಿಗೆ ಅಲ್ಲಿಗೆ ಮಧುರೈಗೆ ಹೋಗಿ ನೋಡಬೇಕು ಅಂತ ಅನಿಸತ್ತೆ. ಸರಿ, ಅವರಲ್ಲಿಗೆ ಅಲ್ಲಿಂದ ಮಧುರೈಗೆ ಹೊರಡ್ತಾರೆ. ಈ ಸಂದರ್ಭದಲ್ಲಿ ತಿರುಪ್ಪುಂತುರೈನಲ್ಲಿ ಒಂದು ಪದಿಗವನ್ನು ಹಾಡ್ತಾರೆ ನಮ್ಮ ತಿರುನಾವುಕರ್ಸರು. ಅದು ಕೂಡ ಬಹಳ ಪ್ರಸಿದ್ಧವಾಗಿದೆ. ಆದ ಕಾರಣ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಪದಿಹಕ್ಕೆ ತಿರುಅಂಗಮಾಲಯ ಅಂತ ಹೆಸರಿದೆ. ಯಾಕೆಂದರೆ ಒಂದೊಂದು ಶರೀರದ ಒಂದೊಂದು ಅಂಗವನ್ನು ಉದ್ದೇಶಿಸಿ ಈ ಪದ್ಯವನ್ನು ರಚಿಸಿದ್ದಾರೆ. ಹೀಗಿದೆ.

கால்களா பயனே. ನಾನು ಹೇಳಿದೆ ತಿರುವಂಗಮಾಲೈ ಅಂತ ಈ ಬರಿಹದ್ದು. ಇವರು ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ತಲೆ ಏ ತಲೆಯೇ ಶಿರಸ್ಸನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ನೋಡು, ನೀನು ತಲೆ ಇದೀಯ, ಆದರೆ ಈಶ್ವರನನ್ನು ನೋಡಿ ನಮಸ್ಕರಿಸಬೇಕು, ಅದಕ್ಕೆ ತಲೆ ಇರೋದು, ಗೊತ್ತಾಯ್ತಾ? ಅದರಿಂದ ಈಶ್ವರನನ್ನು ನೋಡಿ ನಮಸ್ಕರಿಸಬೇಕು, ಸಾಷ್ಟಾಂಗವಾಗಿ ನಮಸ್ಕರಿಸಬೇಕು, ಅದಕ್ಕೆ ತಲೆ ಇದೆ. ಅದೇ ತರಹ ಕಣ್ಣುಗಳು ಯಾಕಿವೆ? ಈಶ್ವರನ ದರ್ಶನ ಮಾಡೋದಕ್ಕೆ. ಆ ಎಂತಹ ಈಶ್ವರ, ವಿಷವನ್ನು ಉಂಡಂಥ ಈಶ್ವರನು, ಅವನನ್ನು ನೀನು ನೋಡಿ ಕಣ್ಗಳಿಂದ ದರ್ಶನ ಮಾಡಬೇಕು. ಹಾಗೆ ಮಾಡದೆ ಹೋಗಿದ್ದರೆ ಕಣ್ಗಳಿದ್ದು ಏನು ಪ್ರಯೋಜನ? ಅದರಿಂದ ಕಣ್ಗಳೇ ನೀನು ದರ್ಶನ ಮಾಡು. ಈ ರೀತಿಯಾಗಿ ಒಂದೊಂದು ಅಂಗವನ್ನು, ಕಿವಿಯನ್ನು ಉದ್ದೇಶಿಸಿ, ಮೂಗನ್ನು ಉದ್ದೇಶಿಸಿ, ಬಾಯನ್ನು ಉದ್ದೇಶಿಸಿ, ಮನಸ್ಸನ್ನು ಉದ್ದೇಶಿಸಿ, ಕೈಗಳನ್ನು ಉದ್ದೇಶಿಸಿ, ಅಂದರೆ ಕಿವಿಗಳೇ ನೀನು ಈಶ್ವರನ ಸ್ಥಿತಿಯನ್ನು ಕೇಳಬೇಕು, ಕೇಳು. ಇಲ್ಲದಿದ್ದರೆ ಕಿವಿಗಳಿದ್ದು ಏನು ಪ್ರಯೋಜನ? ಈ ರೀತಿ ಹೋಗುತ್ತೆ. ಮೂಗು, ಆ ಈಶ್ವರ ಬಂದರೇನೆ ಒಂದು ಸುರಭಿ ಇದೆ, ಆ ಸುರಭಿಯನ್ನು ಆಘ್ರಾಣಿಸು. ಅದು ಅದನ್ನು ನೀ ಮಾಡದೆ ಹೋದರೆ ಮೂಗಿದ್ದು ಏನು ಪ್ರಯೋಜನ? ಅದರಿಂದ ಮೂಗನ್ನು ಹಾಗೆ ಉಪಯೋಗಿಸ್ಕೊ. ಬಾಯಿಂದ ಈಶ್ವರನ ಸ್ತುತಿಯನ್ನು ಮಾಡು, ಸ್ತುತಿಯನ್ನು ಮಾಡು. ಇಲ್ಲದೆ ಹೋದರೆ ಬಾಯಿದ್ದು ಏನು ಪ್ರಯೋಜನ? ಹೀಗೆ ಒಂದೊಂದು ಅಂಗಗಳನ್ನು ಉದ್ದೇಶಿಸಿ ನೀನು ಇದ್ದು ಏನು ಪ್ರಯೋಜನ? ಈಶ್ವರನ ಸ್ತುತಿ ಮಾಡು ಅಂತ ಈ ತಾತ್ಪರ್ಯ. ಮುಂದಿನ ಒಂದು ಸ್ಟ್ಯಾನ್ಸ ನೋಡಿ.

நமக்குற்றாரருளரோ. ಇದರ ಈ ಸ್ಟಾನ್ಸ ಅರ್ಥ, ನಮಗೆ ಬಂಧುಗಳು ಅಂತ ಯಾರಿದ್ದಾರೆ? ಯಾರೂ ಇಲ್ಲ. ನಮ್ಮ ಪ್ರಾಣವು ಹೋಗುವಾಗ, ಉಯಿರ್ಕೊಂಡು ಹೋಗುವಂಬಳದು ಅಂದರೆ ಪ್ರಾಣ ಹೋಗುವ ಸಮಯದಲ್ಲಿ ಆ ಪರಮೇಶ್ವರ ಕುಟ್ರಾಲತುರೈ ಕೂತನಂದರೆ, ಕುಟ್ರಾಲ ಅನ್ನೋ ಊರಿನಲ್ಲಿರುವಂಥ ಈಶ್ವರನು ಡ್ಯಾನ್ಸರ್ ಕೂತನಂದರೆ ನಟರಾಜಸ್ವಾಮಿ ಅಂತ ಇಟ್ಕೊಳ್ಬೋದು. ಅವನಲ್ಲದೆ ನಮಗೆ ಕುಟ್ರಾರ ಆರುಳರು, ನಮಗೆ ಆತನಲ್ಲದೆ ಬೇರೆ ಯಾರು ಬಂಧುಗಳಿದ್ದಾರೆ ಅಂತ ಈ ಪದ್ಯದ ಅರ್ಥ. ಮತ್ತೊಂದು, ತೇಡಿ ಕಂಡೇ ಕೊಂಡೇ

0: ಅಂದರೆ ನಾನು ನನ್ನಲ್ಲೇ ನನ್ನ ಒಳಗೇನೆ ನನ್ನ ದೇವರನ್ನು ಕಂಡುಕೊಂಡ್ಬಿಟ್ಟೆ. ಎಂತಹ ದೇವರು ತಿರುಮಾಲ ಅಂದರೆ ವಿಷ್ಣು. ವಿಷ್ಣು ಬ್ರಹ್ಮ ಇವರು ಕೂಡ ಹುಡುಕಿ ಹುಡುಕಿ ಹುಡುಕಿ ಪರಮೇಶ್ವರನ ಕಂಡುಹಿಡಿಯೋಕೆ ಆಗಲಿಲ್ವಂತೆ. ಅಂತಹ ದೇವರನ್ನು ನಾನು ನನ್ನಲ್ಲೇ ಹುಡುಕಿ ಕಂಡುಕೊಂಡು ಬಿಟ್ಟೆ ಅಂತ ಹೇಳಿ, ಎನ್ನುಳ್ಳೇ ತೇಡಿ ಕಂಡುಕೊಂಡೆ ಏ ತಿರುಚಿತ್ರಂಬರಂ. ಈ ಪದ್ಯವನ್ನು ಹೀಗೆ ಹಾಡಿ ಅಲ್ಲಿಂದ ಮಧುರೈಗೆ ಮುಂದೆ ಪ್ರಯಾಣ ಮಾಡ್ತಾರೆ. ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ನಿಲ್ಲಿಸ್ತೇನೆ. ಮುಂದಿನ ವಿಡಿಯೋನಲ್ಲಿ ಇದನ್ನು ಮುಂದುವರಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of shaivam.org, the following is Shukla Yajur Vedam, Karma Shaka, Adhyayam 9.

ಸೋಮಃ ಬ್ರಹ್ಮಣ ದೇವೇಜಾಚೇಜೋಯಜಮೇಧಾತಿ ಸುರಾಗ್ರಹಣಿ ಅನ್ನಸ್ಯವನಂ ಯತ್ಸುರಾಣ ಅನ್ನಸ್ಥೈವ ಸಮರೇಣ ಸಮರಂಗ.

ಸ್ಫುರಂತಂ ಸದಾ ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರಯಾ ಭದ್ರಯಾ

ಮಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ ಬಗ

ಚ ನಮೋ ನಮಶ್ಚ ಚ ನಮ ಈದ್ರಿಯಾಯೇದ್ರಿಯಾಯ ನಮಶ್ಚ ಚ ನಮ ಈದ್ರಿಯಾಯ ನಮ ಈದ್ರಿಯಾಯೇದ್ರಿಯಾಯ ನಮೋ ನಮ ಈದ್ರಿಯಾಯ ಚ ಛೇದ್ರಿಯಾಯ ನಮೋ ನಮ ಈದ್ರಿಯಾಯ ಚ ಈದ್ರಿಯಾಯ ಚ ಛೇದ್ರಿಯಾಯ

ಪಾರುಣಸಿಯಾನ ಭೀಮಶವನ್ ಜಜ್ಞಾನಗ್ಗುಂ ಸರೀರಸಿಯ ಮಧ್ಯೆ ಶೇಷೋನ್ನದೀನ ಗುಂಹಾರಿ ಮದರಿ ಬುಧನ ಮಗನ್.

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunavukkarasu Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigu Namaskara. Ee dina ee video dalli திருநாவுக்கரசர் நாயனார் அவரை சரித்திரிய 5ನೇ ಭಾಗದ வீடியோ. இவர சரித்திரியன்னு ಹೇಳುವುದಕ್ಕೆ ಮೊದಲು ಸಂಸ್ಕೃತ ಸುಭಾಷಿತ ಒಂದನ್ನು ಹೇಳಿ ನಂತರ ಅವರ ಚರಿತ್ರೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸ್ತೇನೆ. ಸಂಸ್ಕೃತದ ಸುಭಾಷಿತ ಹೀಗೆ ಇದೆ. ಏಕಮೇವಾಕ್ಷರಂ ಯಸ್ತು ಗುರು ಶಿಷ್ಯಂ ಪ್ರಬೋಧಯೇತ್ ಪೃಥಿವ್ಯಾಂ ನಾಸ್ತಿ ತದ್ರವ್ಯಂ ಯದ್ದತ್ವಾಚಾ ನೃಣೀ ಭವೇತ್. ಅಂದರೆ ಗುರುವಾದಂಥವರು ಒಂದೇ ಒಂದು ಅಕ್ಷರವನ್ನು ಶಿಷ್ಯನಿಗೆ ಬೋಧಿಸಿ ಮಾರ್ಗದರ್ಶನ ಮಾಡಿದರೆ ಅದಕ್ಕೆ ಸಮನಾದಂತಹ ಪ್ರತಿಫಲ ಕೊಡೋದಕ್ಕೆ ಈ ಭೂಲೋಕದಲ್ಲಿ ಯಾವ ವಸ್ತುವೂ ಇರುವುದಿಲ್ಲ. ಅಥವಾ ಎಷ್ಟು ದ್ರವ್ಯ ಕೊಟ್ಟರೂ ಅದು ಸಾಲದೇ ಹೋಗುತ್ತೆ. ಅಂದರೆ ಗುರುವಿನ ಉಪದೇಶ ಅಷ್ಟು ದೊಡ್ಡದು ಅಂತ ಈ ಸುಭಾಷಿತ ನಮಗೆ ತಿಳಿಸ್ಕೊಡುತ್ತೆ. ಇನ್ನು ತಿರುನಾವುಕರ್ಸರ್ ಅವರ ಚರಿತ್ರೆಗೆ ಹೋಗೋಣ. ಕಳೆದ ವಿಡಿಯೋದಲ್ಲಿ ಅವ ತಿರುನಾವುಕರ್ಸರ್ ಮತ್ತು ತಿರುಜ್ಞಾನ ಸಂಬಂಧರವರು ತಿರುವಾಯ್ಮೂರಿಂದ ವೇದಾರಣ್ಯಂ ಅನ್ನುವ ಸ್ಥಳಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದೆ. ಈ ವೇದಾರಣ್ಯಂ ಆ ಜಾಗದಲ್ಲಿ ಇರುವಾಗ ತಿರುಜ್ಞಾನ ಸಂಬಂಧರಿಗೆ ಒಂದು ಸಂದೇಶ ಬರುತ್ತೆ. ಪಾಂಡ್ಯ ರಾಜನ ಮಂತ್ರಿಯಾದ ಕುಲಚಿರೈ ನಾಯನಾರ್ ಮತ್ತು ರಾಣಿಯಾದ ತಿರುಮಂಗೈಕರ್ಸಿ ಇವರು ಒಂದು ಸಂದೇಶವನ್ನು ತಿರುಜ್ಞಾನ ಸಂಬಂಧರವರಿಗೆ ಕಳಿಸ್ಕೊಡ್ತಾರೆ. ಏನು ಅಂತಂದರೆ, ನಮ್ಮ ರಾಜ್ಯದಲ್ಲಿ ಜೈನರ ಹಾವಳಿ ಧಾವಳಿ ಹಿಂಸೆ ಬಹಳ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಅದನ್ನು ನೀವು ಬಂದು ಅವರನ್ನು ಅಡಗಿಸಿ ನೀವು ನಮಗೆ ಇಲ್ಲಿಗೆ ಶಾಂತಸ್ಥಿತಿಯನ್ನು ಶೈವ ಮತವನ್ನು ಮತ್ತೆ ಪುನರುಜ್ಜೀವನಗೊಳಿಸೋದಕ್ಕೆ ಸಹಾಯ ಮಾಡುವುದಕ್ಕೆ ಇಲ್ಲಿ ತಕ್ಷಣವೇ ಬರಬೇಕು ಅಂತ ಆ ಸಂದೇಶವಿರುತ್ತೆ. ಪಾಂಡ್ಯ ರಾಜ್ಯದಿಂದ ಬರುತ್ತೆ. ಕಳಿಸಿಕೊಟ್ಟವರು ಕುಲಚಿರೈ ನಾಯನಾರ್ ಮತ್ತು ರಾಣಿಯಾದ ಮಂಗಯರ್ಕರ್ಸಿ, ತಿರುಮಂಗಯರ್ಕರ್ಸಿ ಅವರು. ಇದನ್ನು ಈ ಸಂದೇಶ ಬಂದ ಕೂಡಲೇ ತಿರುಜ್ಞಾನ ಸಂಬಂಧರವರು ಮಧುರೈಗೆ ಹೊರಡೋದಕ್ಕೆ ತಯಾರಾಗ್ತಾರೆ. ಆದರೆ ನಮ್ಮ ತಿರುನಾವುಕರ್ಸರ್ ಇದಾರಲ್ಲ, ಅವ್ರು ಹೇಳಿದ್ರಪ್ಪ ಅದು ಮಗು, ಅದನ್ನು ನಾವು ಜ್ಞಾಪಕ ಇಟ್ಕೊಳ್ಬೇಕು. ತಿರುಜ್ಞಾನ ಸಂಬಂಧರಂದರೆ ಯಾರೋ ಬಹಳ ಆಕೃತಿಯಲ್ಲಿ ದೊಡ್ಡವರಲ್ಲ, ಚಿಕ್ಕ ಮಗು. ಅಪ್ಪ ನೀನು ಹೋಗಬೇಡ, ಬಹಳ ಕೆಟ್ಟ ಜನರು ಅಲ್ಲಿರೋದು, ಕೊಂದು ಬಿಡ್ತಾರೆ ನಿನ್ನನ್ನು. ನಾನು ಅಲ್ಲಿ ಕಷ್ಟ ಅನುಭವಿಸಿ ಬಂದಿದ್ದೀನಿ, ನನಗೆ ಗೊತ್ತು, ಒಳ್ಳೆಯ ಜನಗಳೆಲ್ಲ ಕೊಂದು ಬಿಡ್ತಾರೆ, ಹೋಗಬೇಡ ಅಂತ ಪಾಪ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಅಪ್ಪರವರು. ಅದಕ್ಕೆ ಹುಡುಗ ತಿರುಜ್ಞಾನ ಸಂಬಂಧ ಹೇಳ್ತಾರೆ, ನನಗೇನೂ ಆಗೋದಿಲ್ಲ, ಯಾರೂ ನನ್ನನ್ನೇನು ಮಾಡುವುದಕ್ಕೆ ಸಾಧ್ಯವಿಲ್ಲ, ನೀವೇನೂ ಭಯಪಡಬೇಡಿ, ನಾನು ಹೋಗಿ ಜಯಶಾಲಿಯಾಗಿ ಬರ್ತೀನಿ ಅಂತ ಹೇಳಿ ಅವರು ಅಲ್ಲಿಂದ ಮಧುರೈಗೆ ಹೊರಟರು. ಈಗ ತಿರುನಾವುಕರ್ಸರ್ ಏನು ಮಾಡಿದರು, ತಿರುಜ್ಞಾನ ಸಂಬಂಧ ಹೊರಟು ಹೋದ ಮೇಲೆ ಅಲ್ಲಿಂದ ಪಳೆಯಾರೈ ಅನ್ನೋ ಸ್ಥಳಕ್ಕೆ ಬಂದರು. ತಿರುವಾಡು ತುರೈ ಅನ್ನೋ ಊರಿನ ಮಾರ್ಗವಾಗಿ ಪಳೆಯಾರೈ ಅನ್ನೋ ಒಂದು ಸ್ಥಳಕ್ಕೆ ಬಂದರು. ಅದೊಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ, ಜೈನರೆಲ್ಲ ಸೇರಿಕೊಂಡು ಆ ಈಶ್ವರನ ದೇವಸ್ಥಾನದ ಈಶ್ವರ ಮೂರ್ತಿಯನ್ನು ಎಲ್ಲೋ ತಗೊಂಡು ಹೋಗಿ ಹುದುಗಿಸಿಟ್ಬಿಟ್ಟು ಜೈನ ದೇವಾಲಯವನ್ನು ಮಾಡಿಬಿಟ್ಟಿದ್ದಾರೆ. ಅಲ್ಲಿಯ ಈಶ್ವರನ ಹೆಸರು ಒಡತಲೆ ಈಶ್ವರ ಅಂತ. ಇವರು ಅಲ್ಲಿಗೆ ಹೋದರು, ನೋಡಿದ್ರೆ ಹೀಗಾಗಿದೆ, ದೇವಸ್ಥಾನದ ಬಾಗಿಲಿನಲ್ಲೇ ಸತ್ಯಾಗ್ರಹ ಕೂತ್ಕೊಂಡ್ಬಿಟ್ಟು, ನಾನು ದೇವರ ದರ್ಶನವಿಲ್ಲದೆ ಇಲ್ಲಿಂದ ಕದಲುವುದಿಲ್ಲ, ಏನೇ ಆಗಲಿ ನಾನು ಇಲ್ಲಿಂದ ಕದಲುವುದಿಲ್ಲ, ದೇವರ ದರ್ಶನವಾಗಲೇಬೇಕು ನನಗೆ, ಈಶ್ವರನ ದರ್ಶನವಾಗಲೇಬೇಕು ಅಂತ ಹೇಳಿ ಅಲ್ಲಿ ಸತ್ಯಾಗ್ರಹ ಕೂತ್ಕೊಂಡ್ಬಿಟ್ರು. ಒಂದು ದಿವಸವಲ್ಲ, ಎರಡು ದಿವಸವಲ್ಲ, ಅನೇಕ ದಿವಸ ನಡೆಯಿತು. ಅಂದರೆ ಊಟ ಇಲ್ಲ, ಏನೂ ಇಲ್ಲ, ಅಲ್ಲಿ ದೇವಸ್ಥಾನದ ಭಾಗದಲ್ಲಿ ಇದ್ದುಬಿಟ್ಟಿದ್ದಾರೆ. ಈ ವಿಷಯ ಆ ರಾಜನಿಗೆ ತಿಳಿಸಬೇಕಲ್ಲ. ಈಶ್ವರನು ಆ ರಾಜನಿಗೆ ಸ್ವಪ್ನದಲ್ಲಿ ತೋರಿ ಹೀಗೆ ಹೇಳ, ನನ್ನ ಭಕ್ತನಾದ ತಿರುನಾವುಕರ್ ಸರ್ ದೇವಸ್ಥಾನದ ಬಾಗಿಲಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ದೇವರ ದರ್ಶನವಿಲ್ಲದೆ ಅಲ್ಲಿಂದ ಹೊರಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನು ಈ ತಕ್ಷಣವೇ ಅಲ್ಲಿಗೆ ಹೋಗಿ ಇಂತಹ ಜಾಗದಲ್ಲಿ ನಿನ್ನ ಜೈನರು ಈ ವಿಗ್ರಹವನ್ನು, ನನ್ನ ವಿಗ್ರಹವನ್ನು, ಮೂರ್ತಿಯನ್ನು ಇಂತಹ ಕಡೆ ಹುದುಗಿಸಿಟ್ಟಿದ್ದಾರೆ, ಅದನ್ನು ಗುರ್ತು ಮಾಡ್ಕೊ, ಅಲ್ಲಿ ಹೋಗಿ ಅದನ್ನು ತಂದ್ಕೊಂಬಂದು ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡಿ ನನ್ನ ಭಕ್ತನಿಗೆ ಯಾವ ತೊಂದರೆಯೂ ಇಲ್ಲದಂತೆ ಮತ್ತು ಎಲ್ಲರೂ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಬರುವಂತೆ ಏರ್ಪಾಡು ಮಾಡಿ ತಕ್ಷಣವೇ ಇದನ್ನು ನೆರವೇರಿಸುವಂತ ಕನಸಿನಲ್ಲಿ ಅಪ್ಪಣೆಯಾಗತ್ತೆ. ಆ ರಾಜ ಬೆಳಗ್ಗೆ ಎದ್ದ, ನೋಡಿದ್ರೆ ಶಿವನ ಆಜ್ಞೆ ಆಗಿದೆ, ತಕ್ಷಣ ತಿರುನಾವುಕರ್ಸರ ಇರುವ ಜಾಗಕ್ಕೆ ಬಂದು ಅಲ್ಲಿ ಅವರನ್ನು ನೋಡಿ ತಕ್ಷಣವೇ ಆ ಮೂರ್ತಿ, ಈಶ್ವರನ ಮೂರ್ತಿ ಎಲ್ಲಿ ಹುದುಗಿಸಿಟ್ಟಿದ್ದರು ಅದನ್ನು ಕಂಡುಹಿಡಿದು ಆ ದೇವಸ್ಥಾನದಲ್ಲಿ, ಅದು ಜೈನ ದೇವಸ್ಥಾನ ಮಾಡಿಬಿಟ್ಟಿದ್ದಾರೆ ಅವರು ಆಗಲೇ, ಅವರನ್ನೆಲ್ಲ ಓಡಿಸಿ ಅಲ್ಲಿಂದ ಜೈನರನ್ನೆಲ್ಲ ಓಡಿಸಿ ಮತ್ತೆ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದರು. ಇದು ತಿರುನಾವುಕರ್ಸರವರ ಒಂದು ದೊಡ್ಡ ಅಲ್ಲಿ ನಡೆಸಿದ ಒಂದು ಕಾರ್ಯ. ಆ ದಿವಸದಿಂದ ಒಂದು ದೇವಸ್ಥಾನವನ್ನು ಅವರು ಬಹಳ ವೈಭವದಿಂದ ಕಟ್ಟಿಸಿ ಮತ್ತೆ ಪೂಜೆ ಪುನಸ್ಕಾರಗಳು ಎಲ್ಲ ನಡೆಯುವಂತೆ ಆ ರಾಜ ಏರ್ಪಾಡು ಮಾಡಿ ಆ ಜೈನರನ್ನೆಲ್ಲ ಅಲ್ಲಿಂದ ಓಡಿಸಿದ ಅಂತ ಚರಿತ್ರೆ ಹೇಳುತ್ತೆ. ಇದು ಪಳೆಯಾರೈ ಅನ್ನೋ ಜಾಗದಲ್ಲಿ ನಡೆದಿದ್ದು. ಅಲ್ಲಿ ದೇವರ ದರ್ಶನವಾದ ಮೇಲೆ ಮುಂದೆ ತಿರುಪ್ಪಂಜೀಳಿ ಅನ್ನೋ ಊರಿಗೆ ಪ್ರಯಾಣ ಬೆಳೆಸ್ತಾರೆ ತಿರುನಾವುಕರ್ ಸರ್. ಇದು ತಿರುಪ್ಪಂಜೀಳಿ ಅನ್ನೋ ಊರಿಗೆ ಹೋಗುವಾಗ ಇವರಿಗೆ ದಾರಿಯಲ್ಲಿ ಭಾಳ ಆಯಾಸವಾಗುತ್ತೆ, ಬಾಯಾರಿಕೆ, ಹಸಿವು, ದಣಿವು ಇದೆಲ್ಲ ಆಗ್ತಾಯಿದೆ, ಹೇಗಪ್ಪ ಹೋಗೋದು ಅಂತ ಆಯಾಸದಿಂದ ಬಳಲಿ ನಡೆಯೋದಕ್ಕೆ ಆಗ್ತಾಯಿಲ್ಲ. ಆಗ ಈಶ್ವರನು ಏನು ಮಾಡ್ದ, ಪರಮೇಶ್ವರನು ಅಲ್ಲೇ ಒಂದು ಉದ್ಯಾನವನ್ನು ಸೃಷ್ಟಿ ಮಾಡಿ ಪಕ್ಕದಲ್ಲೇ ಒಂದು ಕೊಳ ಇದನ್ನೆಲ್ಲ ಸೃಷ್ಟಿ ಮಾಡಿ ಕಾದುಕೊಂಡಿರೋ ಹಾಗೆ ಒಂದು ಶಿವಬ್ರಾಹ್ಮಣನ ವೇಷದಲ್ಲಿ ಈಶ್ವರನಲ್ಲಿ ಇದ್ದದ್ದು ಗೊತ್ತಾಯಿತು. ಇವರು ಆ ದಾರಿಯಾಗಿ ಬಂದರು. ದಾರಿಯಲ್ಲಿ ಬಂದಾಗ ಇವರು ಶಿವಬ್ರಾಹ್ಮಣನ ವೇಷದಲ್ಲಿದ್ದ ಈಶ್ವರನು ಅವರಿಗೆ ಉಪಚಾರ ಮಾಡಿ, ಎಲ್ಲಿಗೆ ಹೋಗ್ತಾಯಿದ್ರಿ, ಏನು, ಬನ್ನಿ ಇಲ್ಲಿ ವಿಶ್ರಮಿಸ್ಕೊಳ್ಳಿ, ಆಹಾರವನ್ನು ತೆಗೆದುಕೊಳ್ಳಿ, ನೀರು ಕುಡೀರಿ, ವಿಶ್ರಮಿಸ್ಕೊಳ್ಳಿ ಅಂತ ಅವರಿಗೆ ಭಾಳ ಉಪಚಾರ ಎಲ್ಲ ಮಾಡಿದ್ರು. ಇದರಿಂದ ಅವರಿಗೆ ಆಯಾಸ ಪರಿಹಾರವಾಯಿತು. ಆಯಾಸ ಪರಿಹಾರಿಸ್ಕೊಂಡ್ಮೇಲೆ ಅವ್ರು ವಿಚಾರಿಸಿದ್ರು, ಎಲ್ಲಿಗೆ ಹೋಗ್ತಾಯಿದ್ದೀರಿ ನೀವು ಅಂತ ಈಶ್ವರನು ಕೇಳಿದರು. ನಾನು ತಿರುಪ್ಪಂಜೇಲಿ ಅನ್ನೋ ಊರಿಗೆ ಹೋಗ್ತಾಯಿದ್ದೀನಿ, ಹೀಗೆ ನನಗೆ ಈ ದಾರಿಯಲ್ಲಿ ಇಷ್ಟು ಶ್ರಮವಾಯಿತು ಅಂತ ಹೇಳಿದ್ರು. ಓಹೋ, ಅದ ಅಷ್ಟೇನಾ, ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ, ಬನ್ನಿ ಇಬ್ಬರೂ ಹೋಗೋಣ ಅಂತ ಹೇಳಿಬಿಟ್ಟು ಬ್ರಾಹ್ಮಣರು ಮುಂದೆ ಹೋದರು. ಇವರು ಅವ್ರ ಹಿಂದೆಯೇ ಹೋದರು ನಮ್ಮ ಅಪ್ಪರ ಸ್ವಾಮಿಗಳು. ಹೋಗ್ತಾ ಹೋಗ್ತಾ ತಿರುಪಂಜೇಲಿ ಊರು ಬರ್ತಾಯಿದೆ. ಬರ್ತಾ ಇದ್ದಾಗ ಏನಾಯಿತು, ಸ್ವಲ್ಪ ಇನ್ನೇನು ದೇವಸ್ಥಾನ ಹತ್ತಿರ ಬರ್ತಾಯಿದ್ದು ಅನ್ನೋ ಹಾಗೆ ಈ ಬ್ರಾಹ್ಮಣರು ಅದೃಶ್ಯರಾಗಿಬಿಟ್ರು, ಇವರ ಕಣ್ಣಿನಿಂದ ತಪ್ಪಿಸ್ಕೊಂಡ್ಬಿಟ್ರು. ನೋಡಿದ್ರು, ಓಹೋ, ನನ್ನನ್ನು ಇಷ್ಟು ದೂರದವರೆಗೂ ಬಂದದ್ದು, ನನ್ನ ಜೊತೆಯಲ್ಲಿ ಬಂದಿದ್ದು, ನನ್ನ ಆಯಾಸವನ್ನು ಪರಿಹರಿಸಿದ್ದು ಎಲ್ಲ ಈಶ್ವರನೇ, ಕೊನೆಗೆ ನಾನು ತಿಳಿಯಲಾರದೆ ಹೋದ್ನಲ್ಲ, ಬಂದಿದ್ದು ನನ್ನ ಜೊತೆಯಲ್ಲಿ ಬಂದಿದ್ದು ಈಶ್ವರನೇ ಅಂತ ನಾನು ತಿಳಿದುಕೊಳ್ಳಲಾರದೆ ಹೋದಲ್ಲ ಅಂತ ಇವರಿಗೆ ಬಹಳ ವ್ಯಥೆ ಆಯಿತು. ನೆಲದ ಮೇಲೆ ಹೊರಳಾಡಿ ತಮ್ಮ ದುಃಖವನ್ನು ತೋಡಿಕೊಂಡರು. ಆದರೆ ಈಶ್ವರನ ದರ್ಶನ ಮಾಡೋದಕ್ಕೆ ಆಗಲಿಲ್ವಲ್ಲ ಅಂತ ಹೇಳಿಬಿಟ್ಟು ಹೀಗೆ ವ್ಯಥೆಗೊಂಡು ಇನ್ನೇನು ಮಾಡಿದ್ರು. ಅಲ್ಲಿಂದ ಮುಂದಕ್ಕೆ ನಮ್ಮ ಕ್ಷೇತ್ರ ಒಂದೊಂದು ಕ್ಷೇತ್ರವಾಗಿ ಹೋಗ್ತಾಯಿದ್ದಾರೆ. ಮತ್ತು ಅಲ್ಲಿ ಇವರು ಮುಂದಕ್ಕೆ ಹೋಗಿದ್ದು ತಿರುವಣ್ಣಾಮಲೈ, ಕಾಂಚೀಪುರಂ ಮತ್ತು ಕಾಳಹಸ್ತಿ ಈ ಜಾಗಗಳಿಗೂ ಈ ಕ್ಷೇತ್ರಗಳಿಗೂ ಹೋಗಿ ಅಲ್ಲಿ ಪರಮೇಶ್ವರನನ್ನು ಧ್ಯಾನ ಮಾಡಿ ಸ್ತುತಿ ಮಾಡಿ ಪೂಜೆ ಮಾಡಿದ್ರು. ಕಾಳಹಸ್ತಿಯಲ್ಲಿ ನಮ್ಮ ಭಕ್ತರ ಕಣ್ಣಪ್ಪ, ಬೇಡರ ಕಣ್ಣಪ್ಪ, ಆತನ ಬಗ್ಗೆ ಧ್ಯಾನಿಸಿ ಅವರ ಬಗ್ಗೆ ಒಂದು ಪದ್ಯವನ್ನು ಕೂಡ ಹಾಡಿ ಆ ಕಾಳಹಸ್ತಿ ಕ್ಷೇತ್ರದಿಂದ ಮುಂದಕ್ಕೆ ಹೋದರು. ಹೀಗೆ ಇರುವಾಗ ಅವರಿಗೆ ಇನ್ನೂ ಕಾಶಿಗೆ ಹೋಗಬೇಕು ಅಂತ ಅನ್ನಿಸ್ತು. ಕಾಶಿಗೆ ಸರಿ ಹೋದರು. ಕಾಶಿಗೆ ಹೋದರು, ಕಾಶಿನಲ್ಲಿ ವಿಶ್ವನಾಥನ ದರ್ಶನವನ್ನು ಮಾಡಿದ್ರು, ವಿಶಾಲಾಕ್ಷಿ ದರ್ಶನವನ್ನು ಮಾಡಿದ್ರು, ಪದ್ಯಗಳನ್ನು ಹಾಡಿದ್ರು. ಅಲ್ಲಿ ಏನಾಯಿತು, ಅವರಿಗೆ ಕಾಶಿಯಿಂದ ಮುಂದಕ್ಕೆ ಕೈಲಾಸಕ್ಕೆ ಹೋಗಬೇಕು ಅಂತ ಆಸೆ ಬಂದ್ಬಿಡ್ತು. ಕೈಲಾಸದಲ್ಲಿ ಪರಮೇಶ್ವರನ ಹೋಗಿ ನೋಡಿಬಿಡಬೇಕು ಅಂತ ಉತ್ಕಟವಾದ ಒಂದು ಇಚ್ಛೆ ಬಂದಿತು. ತಕ್ಷಣವೇ ಹೊರಟರು. ಬೇರೆ ಸ್ಥಳಗಳಿಗೆ ಹೋಗುವ ಹಾಗೆ ಸುಲಭವಾದ ಮಾರ್ಗವಲ್ಲ ಕಾಶಿಯಿಂದ ಕೈಲಾಸಕ್ಕೆ ಹೋಗುವುದು. ಏನು ಮಾಡಿದ್ರು, ಹೊರಟರು. ಸ್ವಲ್ಪ ದಾರಿಯೆಲ್ಲ ಕಠಿಣವಾದ ಮಾರ್ಗ, ಮುಳ್ಳು ಕಲ್ಲು ಬೆಟ್ಟ ಗುಡ್ಡ, ಸುಲಭವಾದ ಮಾರ್ಗವೇ ಅಲ್ಲ. ಇವರು ನಡ್ಕೊಂಡು ಹೊರಟರು. ಸ್ವಲ್ಪ ದೂರ ಹೋದ ಮೇಲೆ ಕಾಲುಗಳೆಲ್ಲ ನೋಯೋದಕ್ಕೆ ಶುರುವಾಯಿತು. ಕಾಲುಗಳು ಸವೆದು ಕಾಲಿನಿಂದ ಮುಳ್ಳುಗಳು ಚುಚ್ಚಿಕೊಂಡು ರಕ್ತ ಬರೋಕ್ಕೆ ಶುರುವಾಯಿತು. ಆದರೆ ಇವರ ಹಠ ನಿರ್ಣಯ ಕೈಲಾಸಕ್ಕೆ ಹೋಗಲೇಬೇಕು ಅನ್ನೋದು ಬಹಳ ದೃಢವಾಗಿತ್ತು. ಹೋಗ್ತಾನೇ ಇದ್ದರು. ಕೊನೆಗೆ ಏನು ಸ್ಥಿತಿ ಬಂತು ಅಂದರೆ ಕಾಲುಗಳನ್ನು ನೆಲದ ಮೇಲೆ ಇಡೋಕ್ಕಾಗಲೇ ಇಲ್ಲ, ಹೋಗೋದಕ್ಕೆ ಸಾಧ್ಯವಿಲ್ಲ, ನಡೆಯೋದಕ್ಕೆ ಸಾಧ್ಯವಿಲ್ಲ ಆ ಸ್ಥಿತಿ ಬಂತು. ಆದರೆ ನಿರ್ಣಯ ಮಾಡಿಬಿಟ್ಟಿದ್ದಾರೆ, ನಿಶ್ಚಯ ಮಾಡಿದ್ದಾರೆ. ಮುಂಡಿ ಕಾಲು ಊರ್ಕೊಂಡು ಮುಂದೆ ಪ್ರಯಾಣ ಮಾಡಿದ್ರು.

ಹೀಗೆ ವಿವರಿಸ್ತಾರೆ. ಅವರ ಮನಸ್ಸಿನಲ್ಲಿ ಏನು ಬಂತು, ತಿರುನಾವುಕರಸರ ಮನಸ್ಸಿನಲ್ಲಿ ಏನು ಬಂತು ಅಂದರೆ, ನಾನು ಶೈವ ಧರ್ಮವನ್ನು ಬಿಟ್ಟು ಜೈನ ಧರ್ಮವನ್ನು ಅದಕ್ಕೆ ಸೇರಿಕೊಂಡು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿ ಮೆರೆದೆ ನಾನು. ಆ ನನ್ನ ದುಷ್ಕೃತ್ಯಕ್ಕೆ ಈ ತರಹ ನಾನು ಅನುಭವಿಸಿದ್ದು ಸರಿಯಾಗೇ ಇದೆ, ಹೀಗೇ ಆಗೋದು ಸರಿ ಕರೆಕ್ಟಾಗಿದೆ ಅಂತ ಅವರು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರಂತೆ. ಆವಾಗ ಇನ್ನೂ ಮುಂದಕ್ಕೆ ಎದೆ ಮೇಲೂ ಕೂಡ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ, ತೆವಳೋದಕ್ಕಾಗಲಿಲ್ಲ, ಉರುಳಿಕೊಂಡು ಮುಂದೆ ಹೋದರು ಅಂತ ಹೇಳ್ತಾರೆ. ಉರುಳಿಕೊಂಡು ಎಷ್ಟು ದೂರ ಹೋಗೋಕ್ಕೆ ಸಾಧ್ಯ? ಆವಾಗ ಪರಮೇಶ್ವರನು ಒಬ್ಬ ಬ್ರಾಹ್ಮಣರ ವೇಷದಲ್ಲಿ ಎದುರಿಗೆ ಬಂದು, ಅಪ್ಪ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು. ಹೀಗೆ ನಾನು ಕೈಲಾಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಂತೆ ತಿರುನಾವುಕರಸರು. ಅದಕ್ಕೆ ಅಯ್ಯೋ, ಈ ಶರೀರ ಇಟ್ಕೊಂಡು ಕೈಲಾಸಕ್ಕೆ ಹೋಗೋದಕ್ಕೆ ಸಾಧ್ಯವೇ? ಕೈಲಾಸಕ್ಕೆ ಹೋಗೋದು ಸುಲಭವೇ ಅಲ್ಲ, ನೀವು ದಯವಿಟ್ಟು ಹಿಂದಿರುಗಿ ಹೊರಟು ಹೋಗಿ ಅಂತ ಅವರಿಗೆ ಹೇಳಿದರು. ಇದರಿಂದ ಅವರಿಗೆ ಮನಸ್ಸಿಗೆ ತಿರುನಾವುಕರಸರಿಗೆ ಬಹಳ ವ್ಯಥೆ ಆಯಿತು, ಆದರೆ ನಿಶ್ಚಯ ಮಾತ್ರ ಬದಲಾಗಲಿಲ್ಲ. ಹಾಗೆಯೇ ಸ್ವಲ್ಪ ಮುಂದಕ್ಕೆ ಹೋದರು. ಆವಾಗ ಈಶ್ವರನನ್ನು ಪ್ರಾರ್ಥಿಸಿದರು, ಅಪ್ಪ ಈಶ್ವರ, ಈ ದೇಹ ಇಟ್ಕೊಂಡು ಹೀಗೆ ಕೈಲಾಸಕ್ಕೆ ಬರೋದು ಕಷ್ಟವಾಗಿದೆಯಲ್ಲ, ನನಗೆ ದೃಢವಾದ ಬಲಯುತವಾದ ಶರೀರವನ್ನು ನೀನು ಯಾಕೆ ಕರುಣಿಸಬಾರದು? ಆಗ ನಾನು ಕೈಲಾಸಕ್ಕೆ ಬಂದು ನಿನ್ನನ್ನು ದರ್ಶನ ಮಾಡಬೇಕಾಗತ್ತೆ, ಮಾಡುವುದಕ್ಕೆ ಸಾಧ್ಯವಾಗತ್ತೆ ಅಂತ ಈಶ್ವರನನ್ನು ಪ್ರಾರ್ಥಿಸಿದ್ರು. ಆಗ ಈಶ್ವರನೇನು ಮಾಡಿದ, ಇನ್ನೊಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಆ ಜಾಗದಲ್ಲೇ ಒಂದು ಕೊಳವನ್ನು ನಿರ್ಮಿಸಿ ಹೀಗೆ ಹೇಳಿದರು. ಈಶ್ವರನ ಮನಸ್ಸಿನಲ್ಲಿ ಏನಿದೆ, ಇವಾಗಲೇ ಕೈಲಾಸಕ್ಕೆ ಬಂದುಬಿಟ್ರೆ ಇವರಿಂದ ಎಷ್ಟೋ ಇನ್ನೂ ಸೇವೆಗಳು ನಡೀಬೇಕಾಗಿದೆ, ಭಕ್ತರುಗಳಿಗೆ ಸೇವೆ ನಡೀಬೇಕು, ಶಿವಭಕ್ತರಿಗೆ ಎಷ್ಟೋ ಪದ್ಯಗಳನ್ನು ಇವರು ಹಾಡಬೇಕು, ಅದರಿಂದ ಇವಾಗಲೇ ಕೈಲಾಸಕ್ಕೆ ಕರೆಸ್ಕೊಳ್ಳಬಾರದು ಅಂತ ಈಶ್ವರನ ಸಂಕಲ್ಪ. ಏನು ಮಾಡಿದ್ರು, ಒಂದು ಕೊಳವನ್ನು ಸೃಷ್ಟಿ ಮಾಡಿ ಹೇಳಿದ್ರು, ಅಪ್ಪ ನೀನು ಕೈಲಾಸಕ್ಕೆ ಬರೋ ಅಗತ್ಯವೇ ಇಲ್ಲ, ಇಲ್ಲಿ ಕೊಳ ಇದೆ ನೋಡು ಪಕ್ಕದಲ್ಲಿ, ಕೊಳದಲ್ಲಿ ನೀನು ಒಂದು ಸಲ ಮಿಂದು ಮೇಲಕ್ಕೆ ಏಳು, ನಿನಗೆ ತಿರುವಯ್ಯಾರಿನಲ್ಲಿ ಕೈಲಾಸ ದರ್ಶನವಾಗತ್ತೆ ಅಂತ. ಅದರಂತೆ ಏನು ಮಾಡಿದ್ರು, ಪಂಚಾಕ್ಷರ ನಾಮವನ್ನು ಜಪ ಮಾಡ್ತಾ ಆ ಕೊಳದಲ್ಲಿ ಮುಳುಗಿ ಹೇಳ್ತಾರೆ. ನೋಡಿದ್ರೆ ತಿರುವಯ್ಯಾರಿನಲ್ಲಿ ಕೊಳದಲ್ಲಿ ನಿಂತಿದ್ದಾರೆ. ಅಲ್ಲಿ ಏನು ಕಾಣ್ತಾ ಇದ್ದಾರೆ ಇವರು? ಅಲ್ಲಿ ಕೈಲಾಸವನ್ನು ಕಾಣ್ತಾ ಇದ್ದಾರೆ, ಪರಮೇಶ್ವರನ ದರ್ಶನವಾಗ್ತಾ ಇದೆ. ಅದನ್ನು ವಿಶ್ವರೂಪ ದರ್ಶನ ಅಂತ ಹೇಳ್ತಾರೆ. ಆ ವಿಶ್ವರೂಪ ದರ್ಶನ ಹೇಗಿತ್ತು ಅನ್ನುವುದನ್ನು ಈ ಒಂದು ಬಹಳ ಪ್ರಸಿದ್ಧವಾದ ಪದಿಹ, ಆ ಪದಿಹದ ಮಾದರಿಯ ಮೂಲಕ ನಿಮಗೆ ವಿವರಿಸ್ತೇನೆ. ಮಾದರ್ಪಿ ರೈಕಣಿಯಾನೈ ಮ

திருச்சிற்றம்பலம். ಈ ಪದಿಹದ ಅರ್ಥ ಒಟ್ಟು ತಾತ್ಪರ್ಯ ಹೇಳ್ತೇನೆ. ನಾನು ನೋಡಿದೆ, ಕಂಡೆ ಅಂತಂದರೆ ನಾನು ನೋಡಿದೆ ಏನು ಅಂತಂದರೆ ಈಶ್ವರನನ್ನು ನಾನು ನೋಡಿದೆ. ಹೇಗೆ? ತಲೆಯಲ್ಲಿ, ಜಟೆಯಲ್ಲಿ ಚಂದ್ರ, ಮೂರನೇ ಶುಕ್ಲಪಕ್ಷದ ಮೂರನೇ ದಿವಸದ ಚಂದ್ರ, ಕ್ರೆಸೆಂಟ್ ಮೂನ್, ಆ ತಲೆಯಲ್ಲಿ ಇರುವುದನ್ನು ಕಂಡೆ. ಮತ್ತೆ ಹೇಗೆ? ಜೊತೆಯಲ್ಲಿ ಯಾರಿದ್ದಾರೆ? ಜೊತೆಯಲ್ಲಿ ಪರ್ವತ ರಾಜಕುಮಾರಿಯಾದ ಪಾರ್ವತಿ ಇದ್ದಾರೆ. ಅನೇಕ ಭಕ್ತರುಗಳು ಹಾಡ್ತಾ ಹಾಡ್ತಾ ಹೂಗಳನ್ನು ತೆಗೆದುಕೊಂಡು ಹೋಗ್ತಾ, ನೀರನ್ನು ತೆಗೆದುಕೊಂಡು ಹೋಗ್ತಾ ಪೂಜೆ ಮಾಡುವುದಕ್ಕೆ ಇವರೆಲ್ಲರೂ ಹೋಗ್ತಾ ಇದ್ದಾರೆ. ಅವ್ರ ಹಿಂದೆ ನಾನು ಹೋಗ್ತಾ ಇದ್ದೀನಿ. ಹೀಗೆ ಅರ್ಥ ಬರುತ್ತೆ. ಮತ್ತು ನಾನು ತಿರುವಯ್ಯಾರನ್ನು ಸೇರಿದರೆ ನಾನು ನೆಲದ ಮೇಲೆ ಕಾಲಿಟ್ಟಾಗೇ ಇಲ್ಲ, ಕಾಲಿಡದೆ, ನೆಲದ ಮೇಲೆ ಕಾಲಿಡದೆ ತಿರುವಯ್ಯಾರಿಗೆ ಬಂದುಬಿಟ್ಟಿದ್ದೀನಿ. ಅಲ್ಲಿ ನಾನು ಏನೇನೆಲ್ಲ ನೋಡಿದೆ ಅಂದರೆ ಈಶ್ವರನ ರೂಪವನ್ನು ಈ ರೀತಿಯಾಗಿ ಕಂಡೆ ಅಂತಂದರೆ, ಆನೆ, ಗಂಡಾನೆ, ಹೆಣ್ಣಾನೆ, ಎಲ್ಲ ಅದರ ಫುಟ್ ಪ್ರಿಂಟ್ಸ್ ಅಂದರೆ ಪಾದದ ಹೆಜ್ಜೆಗಳ ಗುರುತನ್ನು ನೋಡಿದ್ರೆ ಅದು ಪರಮೇಶ್ವರನ ಪಾದದ ಗುರುತುಗಳಾಗಿವೆ. ಅದೇ ತರಹ ನವಿಲುಗಳು, ಗಂಡು ನವಿಲು, ಹೆಣ್ಣು ನವಿಲು, ಮತ್ತು ಕೋಗಿಲೆಗಳು, ಎಲ್ಲ ಪಕ್ಷಿಗಳು, ಈ ಥರ ಹಸುವು, ವೃಷಭ, ಎಲ್ಲ ಎರಡೆರಡು ಎಲ್ಲ ನೋಡ್ತಾ ಇದ್ದೀನಿ. ಪ್ರತಿಯೊಂದು ಈಶ್ವರನ ಸ್ವರೂಪವಾಗಿರೋದನ್ನು ನಾನು ನೋಡಿದೆ. ನಾನು ನೋಡಿದ್ದು ಎಲ್ಲ ಕಡೆಯೂ ಈಶ್ವರನನ್ನು ನೋಡಿದೆ. ಈಶ್ವರನಲ್ಲದೆ ಬೇರೆ ಯಾವುದನ್ನು ನೋಡಲಿಲ್ಲ. ಸಾ ನಥಿಂಗ್ ಬಟ್ ಗಾಡ್ ಎವ್ರಿವೇರ್ ಅಂತ ಇದರ ಈ ಪದ್ಯದ ತಾತ್ಪರ್ಯ. ಮತ್ತು ಇನ್ನೂ ಒಂದಿದೆ ನೋಡಿ, ಕಂಡೇನ್ ಅವರ್ ತಿರುಪಾದಂ ಅಂದರೆ ಪರಮೇಶ್ವರನ ಪಾದಗಳನ್ನು ಪವಿತ್ರವಾದ ಪಾದಗಳನ್ನು ನೋಡಿದೆ. ಅಂತಹ ಎಂತಹ ಈಶ್ವರ, ಕಂಡರಿಯಾದನ ಕಂಡೇನ್, ಯಾರೂ ಕೂಡ ಸುಲಭವಾಗಿ ಕಂಡುಕೊಳ್ಳಲಾಗದ, ಅಥವಾ ನಾನೇ ಯಾವತ್ತೂ ನೋಡದೇ ಇರುವಂಥ ಈಶ್ವರನ ಪಾದಗಳನ್ನು ನೋಡಿದೆ ಅಂತ ಈ ಪದ್ಯದ ತಾತ್ಪರ್ಯ ಬರುತ್ತೆ. ಇದು ತಿರುವಯ್ಯಾರ್ನಲ್ಲಿ ಇವರಿಗೆ ದೊರಕಿದ ವಿಶ್ವರೂಪ ದರ್ಶನ ಅಂತ ಕರೆಯಲ್ಪಟ್ಟಿದೆ. ಅಲ್ಲಿಂದ ಮುಂದೆ ತಿರುವಯ್ಯಾರ್ನಲ್ಲಿ ಈ ಭವ್ಯವಾದ ಈಶ್ವರನ ಪಾರ್ವತಿಯ ದರ್ಶನವಾದ ಮೇಲೆ ಎಲ್ಲ ಬರೀ ಕೈಲಾಸವೇ ಅವರಿಗೆ ಕಂಡುಬಿಟ್ಟಿದೆ. ಅಲ್ಲಿ ಕೈಲಾಸ ದರ್ಶನ, ಕೈಲಾಸದಲ್ಲಿ ಹೇಗೆ ದರ್ಶನವಾಗ್ತಾ ಇತ್ತು ಹಾಗೇ ದರ್ಶನವಾಗಿ ಅತಿ ಸಂತುಷ್ಟರಾಗಿದ್ದಾರೆ. ಅದಾದ ನಂತರ ಮುಂದಕ್ಕೆ ಅವರು ತಿರುಪ್ಪೂಂತುರೈ ಅಥವಾ ತಿರುಪ್ಪೂಂತುರುತ್ತಿ ಅಂತ ಇರಬಹುದು. ಈ ಹೆಸರುಗಳಲ್ಲಿ ಸ್ವಲ್ಪ ಒಂದೊಂದು ಗ್ರಂಥದಲ್ಲಿ ವ್ಯತ್ಯಾಸವಿದೆ. ಇದು ತಿರುಪ್ಪೂಂತುರೈ, ತಿರುಪ್ಪೂಂತುರುತ್ತಿ ಅಂತ ಇಟ್ಕೊಳ್ಳೋಣ. ಆ ಊರಿಗೆ ಬರ್ತಾರೆ ತಿರುವಯ್ಯಾರ್ನಿಂದ. ಬಂದರೆ ಅಲ್ಲಿ ಇವರು ನಮ್ಮ ತಿರುಜ್ಞಾನ ಸಂಬಂಧರವರು ಅಲ್ಲಿಗೆ ಬರ್ತಾ ಇದ್ದಾರೆ. ಅವರ ಮಧುರೈನಲ್ಲಿ ಆ ಜೈನರ ಹುಟ್ಟನ್ನು ಅಡಗಿಸಿ ವಿಜಯಶಾಲಿಯಾಗಿ ಅವರು ಬರ್ತಾ ಇದ್ದಾರೆ. ಬರ್ತಾ ಇದ್ದರೆ ಏನಾಗ್ತಾಯಿದೆ, ಇವರು ಬರ್ತಾ ಇರೋದು ಅವ್ರಿಗೆ ಗೊತ್ತು. ಯಾರಿಗೆ? ನಮ್ಮ ತಿರುನಾವಕರಸರಿಗೆ ಗೊತ್ತು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ ಅರ್ಧ ದಾರಿನಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವರ ಪಲ್ಲಕ್ಕಿನಲ್ಲಿ ಅವರನ್ನು ಕೂಡಿಸ್ಕೊಂಡು ಬರ್ತಾ ಇದ್ದಾರಲ್ಲ, ಇವರು ಮೆತ್ತಿಗೆ ಹೋಗ್ಬಿಟ್ಟು ಆ ಪಲ್ಲಕ್ಕಿನ ಇವರು ಹೊರೋದಕ್ಕೆ ಪ್ರಾರಂಭಿಸಿದರು. ಊರು ಹತ್ತಿರ ಬಂದಿದೆ ತಿರುಪ್ಪೂಂತುರುತ್ತಿಗೆ. ಬಂದರೆ ಇವರು ಕೇಳ್ತಾ ಇದ್ದಾರೆ ನಮ್ಮ ತಿರುಜ್ಞಾನ ಸಮುದ್ರರು, ಅಪ್ಪರ್ ಎಲ್ಲಿ, ಅಪ್ಪರ್ ಎಲ್ಲಿ ಅಂತ. ಇವರು ಬಹಳ ವಿನಯದಿಂದ ಮೃದುವಾದ ಧ್ವನಿಯಿಂದ ಹೇಳ್ತಾರೆ, ನಾನು ಇಲ್ಲಿದ್ದೇನೆ ಸ್ವಾಮಿ ಅಂತ. ನೋಡಿ, ನಮ್ಮ ತಿರುಜ್ಞಾನ ಸಂಬಂಧರು 7 ವರ್ಷದ ಬಾಲಕ, ಇವರು ಸುಮಾರು 75 ವರ್ಷದ ವೃದ್ಧರು. ಇವರ ಮರ್ಯಾದೆ ನೋಡಿ, ಇವರ ಒಂದು ವಿನಯ ನೋಡಿ, ಅದು ಮಗು, ನಾನೇನು ಮಗುಗೆಲ್ಲ ಇದು ಮಾಡಬೇಕಂತ ಇಲ್ಲ, ಅಷ್ಟು ವಿನಯದಿಂದ ನಾನು ಇಲ್ಲಿದ್ದೇನೆ ಗುರುಗಳೇ ಅನ್ನೋ ತರಹ ಹೇಳ್ತಾರೆ.
ತಕ್ಷಣವೇ ಅವರು ಪಲ್ಲಕ್ಕಿಯಿಂದ ಧುಮುಕ್ತಾರೆ. ತಿರುಜ್ಞಾನ ಸಂಬಂಧರು ಧುಮುಕ್ಬಿಟ್ಟು, ಏನು ಹೀಗೆ ಮಾಡಿಬಿಟ್ರಲ್ಲ, ನಾನು ಎಷ್ಟು ಚಿಕ್ಕವನು, ನೀವು ಹೀಗೆ ನನಗೆ ಮರ್ಯಾದೆ ಮಾಡ್ತಾ ಇದ್ದೀರ ಅಂತ ಹೇಳಿ ಒಬ್ಬರಿಗೊಬ್ಬರು ತಬ್ಬಿಕೊಳ್ತಾರೆ. ಇದೇ ಅವರ ಕೊನೆಯ ಸಮಾಗಮ. ಇದರುಪ್ಪುಂತುರೈನಲ್ಲೇ ಇವರು ಕೊನೆಯ ಬಾರಿಗೆ ಮೀಟ್ ಮಾಡ್ತಾರೆ, ಸಮಾಗಮವಾಗುತ್ತೆ. ಆಮೇಲೆ ಅವ್ರು ಹೇಳ್ತಾರೆ, ಈ ಥರ ನಾನು ಅಲ್ಲಿ ಜೈನರ ಅವರ ದರ್ಬಾರು ಅವರ ಅಹಂಕಾರದ ಇದನ್ನೆಲ್ಲ ಹುಟ್ಟಿಲ್ಲದಾಗಿ ಅಡಗಿಸಿಬಿಟ್ಟು ಜಯಶಾಲಿಯಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಹೇಳಿದ್ರೆ ಇವರಿಗೆ ಅಲ್ಲಿಗೆ ಮಧುರೈಗೆ ಹೋಗಿ ನೋಡಬೇಕು ಅಂತ ಅನಿಸತ್ತೆ. ಸರಿ, ಅವರಲ್ಲಿಗೆ ಅಲ್ಲಿಂದ ಮಧುರೈಗೆ ಹೊರಡ್ತಾರೆ. ಈ ಸಂದರ್ಭದಲ್ಲಿ ತಿರುಪ್ಪುಂತುರೈನಲ್ಲಿ ಒಂದು ಪದಿಗವನ್ನು ಹಾಡ್ತಾರೆ ನಮ್ಮ ತಿರುನಾವುಕರ್ಸರು. ಅದು ಕೂಡ ಬಹಳ ಪ್ರಸಿದ್ಧವಾಗಿದೆ. ಆದ ಕಾರಣ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಪದಿಹಕ್ಕೆ ತಿರು ಅಂಗಮಾಲಯ ಅಂತ ಹೆಸರಿದೆ. ಯಾಕೆಂದರೆ ಒಂದೊಂದು ಶರೀರದ ಒಂದೊಂದು ಅಂಗವನ್ನು ಉದ್ದೇಶಿಸಿ ಈ ಪದ್ಯವನ್ನು ರಚಿಸಿದ್ದಾರೆ. ಹೀಗಿದೆ,

ನಾನು ಹೇಳಿದೆ ತಿರುವಂಗಮಾಲೈ ಅಂತ ಈ ಪದಿಹದ್ದು. ಇವರು ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ತಲೆಯೇ ಏ ತಲೆಯೇ ಶಿರಸ್ಸನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ನೋಡು, ನೀನು ತಲೆ ಇದೀಯ, ಆದರೆ ಈಶ್ವರನನ್ನು ನೋಡಿ ನಮಸ್ಕರಿಸಬೇಕು, ಅದಕ್ಕೆ ತಲೆ ಇರೋದು, ಗೊತ್ತಾಯ್ತಾ? ಅದರಿಂದ ಈಶ್ವರನನ್ನು ನೋಡಿ ನಮಸ್ಕರಿಸಬೇಕು, ಸಾಷ್ಟಾಂಗವಾಗಿ ನಮಸ್ಕರಿಸಬೇಕು, ಅದಕ್ಕೆ ತಲೆ ಇದೆ. ಅದೇ ತರಹ ಕಣ್ಣುಗಳು ಯಾಕಿವೆ? ಈಶ್ವರನ ದರ್ಶನ ಮಾಡೋದಕ್ಕೆ. ಆ ಎಂತಹ ಈಶ್ವರ, ವಿಷವನ್ನು ಉಂಡಂಥ ಈಶ್ವರನು, ಅವನನ್ನು ನೀನು ನೋಡಿ ಕಣ್ಗಳಿಂದ ದರ್ಶನ ಮಾಡಬೇಕು. ಹಾಗೆ ಮಾಡದೆ ಹೋಗಿದ್ದರೆ ಕಣ್ಗಳಿದ್ದೇನು ಪ್ರಯೋಜನ? ಅದರಿಂದ ಕಣ್ಗಳೇ ನೀನು ದರ್ಶನ ಮಾಡು. ಈ ರೀತಿಯಾಗಿ ಒಂದೊಂದು ಅಂಗವನ್ನು, ಕಿವಿಯನ್ನು ಉದ್ದೇಶಿಸಿ, ಮೂಗನ್ನು ಉದ್ದೇಶಿಸಿ, ಬಾಯನ್ನು ಉದ್ದೇಶಿಸಿ, ಮನಸ್ಸನ್ನು ಉದ್ದೇಶಿಸಿ, ಕೈಗಳನ್ನು ಉದ್ದೇಶಿಸಿ, ಅಂದರೆ ಕಿವಿಗಳೇ ನೀನು ಈಶ್ವರನ ಸ್ಥಿತಿಯನ್ನು ಕೇಳಬೇಕು, ಕೇಳು. ಇಲ್ಲದಿದ್ದರೆ ಕಿವಿಗಳಿದ್ದೇನು ಪ್ರಯೋಜನ? ಈ ರೀತಿ ಹೋಗುತ್ತೆ. ಮೂಗು, ಆ ಈಶ್ವರ ಬಂದರೇನೆ ಆ ಒಂದು ಸುರಭಿ ಇದೆ, ಆ ಸುರಭಿಯನ್ನು ಆಘ್ರಾಣಿಸು. ಅದು ಅದನ್ನು ನೀವು ಮಾಡದೆ ಹೋದರೆ ಮೂಗಿದ್ದೇನು ಪ್ರಯೋಜನ? ಅದರಿಂದ ಮೂಗನ್ನು ಹಾಗೆ ಉಪಯೋಗಿಸ್ಕೋ. ಬಾಯಿಂದ ಈಶ್ವರನ ಸ್ತುತಿಯನ್ನು ಮಾಡು, ಸ್ತುತಿಯನ್ನು ಮಾಡು. ಇಲ್ಲದೆ ಹೋದರೆ ಬಾಯಿದ್ದು ಏನು ಪ್ರಯೋಜನ? ಹೀಗೆ ಒಂದೊಂದು ಅಂಗಗಳನ್ನು ಉದ್ದೇಶಿಸಿ ನೀನು ಇದ್ದು ಏನು ಪ್ರಯೋಜನ? ಈಶ್ವರನ ಸ್ತುತಿ ಮಾಡು ಅಂತ ಈ ತಾತ್ಪರ್ಯ. ಮುಂದಿನ ಒಂದು ಸ್ಟ್ಯಾನ್ಸ ನೋಡಿ. ಉತ್ತರಾರುಳರೋ ಉಯರ್ಕೊಂಡು போகும் பொழுது குற்றால் துறை கூத்தனலால் நம குற்றாரருளரோ. ಇದರ ಈ ಸ್ಟ್ಯಾನ್ಸ್ ಅರ್ಥ, ನಮಗೆ ಬಂಧುಗಳು ಇಂಥ ಯಾರಿದ್ದಾರೆ? ಯಾರೂ ಇಲ್ಲ. ನಮ್ಮ ಪ್ರಾಣವು ಹೋಗುವಾಗ ಉಯಿರ್ಕೊಂಡು ಹೋಗುವಂಬಳದು, ಅಂದರೆ ಪ್ರಾಣ ಹೋಗುವ ಸಮಯದಲ್ಲಿ ಆ ಪರಮೇಶ್ವರ ಕುಟ್ರಾಲತುರೈ ಕೂತನಂದರೆ, ಕುಟ್ರಾಲನ ಊರಿನಲ್ಲಿರುವಂಥ ಈಶ್ವರನು, ಡ್ಯಾನ್ಸರ್ ಕೂತನಂದರೆ ನಟರಾಜಸ್ವಾಮಿ ಅಂತ ಇಟ್ಕೊಳ್ಬೋದು. ಅವನಲ್ಲದೆ ನಮಗೆ ಕುಟ್ರಾರ ಆರುಳರು, ನಮಗೆ ಆತನಲ್ಲದೆ ಬೇರೆ ಯಾರು ಬಂಧುಗಳಿದ್ದಾರೆ ಅಂತ ಈ ಪದ್ಯದ ಅರ್ಥ. ಮತ್ತೊಂದು, ತೇಡಿಗಂಡೆ ಕೊಂಡೇ

0: ಅಂದರೆ ನಾನು ನನ್ನಲ್ಲೇ ನನ್ನ ಒಳಗೇನೆ ನನ್ನ ದೇವರನ್ನು ಕಂಡುಕೊಂಡ್ಬಿಟ್ಟೆ. ಎಂತಹ ದೇವರು ತಿರುಮಾಲ ಅಂದರೆ ವಿಷ್ಣು. ವಿಷ್ಣು ಬ್ರಹ್ಮ ಇವರು ಕೂಡ ಹುಡುಕಿ ಹುಡುಕಿ ಹುಡುಕಿ ಪರಮೇಶ್ವರನ ಕಂಡುಹಿಡಿಯೋಕೆ ಆಗಲಿಲ್ವಂತೆ. ಅಂತಹ ದೇವರನ್ನು ನಾನು ನನ್ನಲ್ಲೇ ಹುಡುಕಿ ಕಂಡುಕೊಂಡು ಬಿಟ್ಟೆ ಅಂತ ಹೇಳಿ, ಎನ್ನುಳ್ಳೇ ತೇಡಿ ಕಂಡುಕೊಂಡೆ ಏ ತಿರುಚಿತ್ರಂಬರಂ. ಈ ಪದ್ಯವನ್ನು ಹೀಗೆ ಹಾಡಿ ಅಲ್ಲಿಂದ ಮಧುರೈಗೆ ಮುಂದೆ ಪ್ರಯಾಣ ಮಾಡ್ತಾರೆ. ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ನಿಲ್ಲಿಸ್ತೇನೆ. ಮುಂದಿನ ವಿಡಿಯೋನಲ್ಲಿ ಇದನ್ನು ಮುಂದುವರಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of shaivam.org, the following is Shukla Yajur Vedam, Karma Shaka, Adhyayam 9.

ಸಂವತ್ಸರ ಸಂವತ್ಸರಮೇವ ಪ್ರೈನಾಗೇ ಹಸೋ ಸಂವತ್ಸರಮೇವಾ ಉಪದಾರೇ ಸ್ವರ್ಗಸ್ಥ ಲೋಕಸ್ಥ ಗಮಶ್ಚೇ.